ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತೆ ಸುಜಾತಾಳ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಭಾನುವಾರ 2026 ಇಸ್ವಿಯ ಜೂನ್ ತಿಂಗಳ 21 ತಾರೀಕು, ಅಂದರೆ ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 31 ದಿನ. ಈಗ ಸಮಯ 5:58:42. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರು, ಈಗ ಸಮಯ ಸರಿಯಾಗಿ 6 ಗಂಟೆ. ಈಗ ಕೇಳಿ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ 6:05 ಕೇಳುವಿರಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ದೆಹಲಿ ಕೇಂದ್ರದಿಂದ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ ನಿಲಯದಿಂದ. 6:30 ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ 2026 ಈ ಕುರಿತು ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:45 ಚಿತ್ರಗೀತೆಗಳು, 8:30 ಸಾಹಿತ್ಯ ಸಂಪುಟ. ಕಾರ್ಯಕ್ರಮದಲ್ಲಿ ವಿಷಯ ಜನಪದ ಗದ್ಯಕಥನವಾದ ಐತಿಹ್ಯ. ಈ ಕುರಿತು ಸಂಕ್ಷಿಪ್ತ ಪರಿಚಯ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ. ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿಯೇ.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದಿಂದಾಗುವ ಉಪಯೋಗ ಮತ್ತು ಯೋಗ ದಿನದ ಮಹತ್ವ ಕುರಿತು ಸಂದರ್ಶನ ಮೂಡಿಬರಲಿದೆ ಡಾಕ್ಟರ್ ಪ್ರಶಾಂತ್ ಇವರೊಂದಿಗೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ 1:20ಕ್ಕೆ ಚಿತ್ರಗೀತೆಗಳು.

ಈ ದಿನದ ಬೆಳಗಿನ ಪ್ರಸಾರದಲ್ಲಿ 9:05 ಕೇಳುವಿರಿ. ವಿದ್ಯಾರ್ಥಿ ಹಾಗೂ ಯುವಕರಿಗೆ ಯೋಗದ ಅಗತ್ಯತೆ ಕುರಿತು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬರಾವ್ ಇವರ ಜೊತೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ವೆಂಕಟೇಶ್ ಹೂಗಾರ್.

ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಚೈತ್ರವನ ಲಕ್ಷ್ಮೇಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್.ಆರ್. ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರ್ ನಾರಾಯಣ. ಮೂರು ಗಂಟೆಗೆ ಎಫ್.ಎಂ. 101.3 ಕಂಪನಾಂಕದ ಕಾರ್ಯಕ್ರಮಗಳು. ಇನ್ನು ನಿಲಯದ ಈ ದಿನದ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕವಿತಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.

ಕಾರ್ಯಕ್ರಮದಲ್ಲಿ ಕೇಳೋಣ ಮುಂದಿನ ಭಕ್ತಿಗೀತೆಯನ್ನು. ಬಸವೇಶ್ವರರು ಇವರ ವಚನವನ್ನು ಡಾಕ್ಟರ್ ನಾಗರಾಜ ರಾವ್ ಹವಾಲ್ದಾರ್ ಇವರ ಗಾಯನದಲ್ಲೇ

ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ, ಕನಕದಾಸರು ಇವರ ರಚನೆಯಲ್ಲಿರುವ ಭಕ್ತಿಗೀತೆಯನ್ನು ಹಾಡಿದ್ದಾರೆ ರೂಪಾ ಮತ್ತು ದೀಪಾ ಇವರುಗಳು.

ಕಾರ್ಯಕ್ರಮದ ಕೊನೆಯಲ್ಲಿ ಕನಕದಾಸರು ಇವರ ರಚನೆಯಲ್ಲಿರುವ ಭಕ್ತಿಗೀತೆಯನ್ನು ರೂಪ ಮತ್ತು ದೀಪ ಇವರುಗಳ ಸ್ವರದಲ್ಲಿ ಕೇಳಿಬಂದರೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:30 ಆಗುತ್ತಲಿದ್ದು ಇನ್ನು ಮುಂದೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ 2026 ಕುರಿತು ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ.

0: ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000 ಅಧಿಕ ಜನ ಪಾಲ್ಗೊಂಡು ಸುಲಭವಾದ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು. ಯೋಗ ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶ ಎಂದು ಬಣ್ಣಿಸಿದ ಪ್ರಧಾನಮಂತ್ರಿ, ಇಡೀ ಜೀವನವೇ ಒಂದು ಯೋಗ ಎಂದ ಮಹರ್ಷಿ ಶ್ರೀ ಅರವಿಂದರನ್ನು ವಿಶೇಷವಾಗಿ ಉಲ್ಲೇಖಿಸಿ, ಯೋಗ ನಮ್ಮ ಶಾರೀರಿಕ ಸ್ವಾಸ್ಥ್ಯದ ಮಾರ್ಗವನ್ನು ಮಾನಸಿಕ ಸ್ವಾಸ್ಥ್ಯದ ಮೂಲಕ ದರ್ಶಿಸುತ್ತದೆ ಎಂದರು.
1: मानना था कि मनुष्य की पहचान अलग अलग रहने में नहीं बल्कि अपने आस पास की दुनिया से जुड़ने में है. यही जुड़ाव योग का मूल भाव है. महर्षि अरविंद भी कहते थे हमारा पूरा जीवन योग है, चाहे हमें इसका बोध हो या न हो. योग जब स्वभाव में आता है तो वो मानवीय एकता का आधार बन जाता है. साथियों, योग केवल शारीरिक श्रम का साधन नहीं है. योग किसी एक आयु वर्ग के लिए सीमित भी नहीं है. भारत में हम जानते हैं और देखते आए हैं, योग मानव के जीवन का चेतना के साथ, ऊर्जा के साथ एक प्रकाश भी है.
0: ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ಸಹಯೋಗದಲ್ಲಿ ದೇಶದ ಪ್ರಮುಖ 100 ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನ ಆಯೋಜಿಸಿತು. ಲಕ್ಷಾಂತರ ಯೋಗಪಟುಗಳು, ಯೋಗಾಸಕ್ತರು ಬೆಳಗ್ಗೆ ಶುಭ್ರ ವೇಷಧಾರಿಗಳಾಗಿ ಚಿತ್ತವೃತ್ತಿ ನಿರೋಧದ ಯೋಗಾಸನಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕರ್ನಾಟಕದ 8 ಪ್ರಮುಖ ಐತಿಹಾಸಿಕ ತಾಣಗಳಾದ ಬಾಗಲಕೋಟೆ ಜಿಲ್ಲೆಯ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ವಿಜಯಪುರ, ಹಾಸನ ಜಿಲ್ಲೆಯ ಹಳೆಬೀಡು, ವಿಜಯನಗರ ಜಿಲ್ಲೆಯ ಹಂಪಿ, ಬೆಂಗಳೂರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಯೋಗ ಕಾರ್ಯಕ್ರಮಗಳು ಸಹಸ್ರಾರು ಯೋಗಾಸಕ್ತರ ಯೋಗ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ಜರುಗಿದವು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಆನೆಲಾಯದ ಬಳಿ ಯೋಗ ಪ್ರದರ್ಶನ ನಡೆಯಿತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾಕ್ಟರ್ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಯೋಗ ಪ್ರದರ್ಶನ ಹಾಗೂ ಯೋಗಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕುರಿತು ವಿಜಯನಗರದ ನಮ್ಮ ಪ್ರತಿನಿಧಿಯಿಂದ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ.
2: ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ 12 ಪ್ರವಾಸಿ ತಾಣಗಳನ್ನು ಯೋಗ ಪ್ರದರ್ಶನಕ್ಕೆ ಗುರುತಿಸಿದ್ದು, ಅದರಲ್ಲಿ ಹೊಸಪೇಟೆ ಬಳಿಯ ವಿಶ್ವ ಪರಂಪರಾ ತಾಣವಾದ ಹಂಪಿಯೂ ಒಂದು ಎಂಬುದು ಜಿಲ್ಲೆಯ ಹೆಮ್ಮೆಯಾಗಿದೆ. ಹಾಗೆ ಹಂಪಿಯ ಅನೇಲಾಯದ ಬಳಿಯ ಹಚ್ಚ ಹಸುರಿನ ಬಯಲು ಪ್ರದೇಶದಲ್ಲಿ ಯೋಗ ಪ್ರದರ್ಶನ ನಡೆಯಿತು. ಪತಂಜಲಿ ಯೋಗ ಪೀಠದ ಕೊಪ್ಪಳ ಜಿಲ್ಲಾ ಪ್ರಭಾರಿ ವೆಂಕಟೇಶ್ ವಾಸಿ ಅವರ ನೇತೃತ್ವದಲ್ಲಿ ಯೋಗ ಪ್ರದರ್ಶನ ದಲ್ಲಿ ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಒಟ್ಟು 200 ಜನರು ಭಾಗವಹಿಸಿ ಅಂತಾರಾಷ್ಟೀಯ ಯೋಗ ಪ್ರದರ್ಶನ ನೀಡಿದರು. ಪ್ರದೇಶ ಸಮಾಚಾರಕ್ಕಾಗಿ ಪೂರ್ಣಿಮಾ ದಪ್ತರ್ದಾರ್, ವಿಜಯನಗರ ಜಿಲ್ಲೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ರಾಜ್ಯದ ಪ್ರಧಾನ ಕಾರ್ಯಕ್ರಮ ಇಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಜರುಗಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ

0: ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು, ಗಣ್ಯರು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸರಳವಾದ 24 ಯೋಗಾಸನಗಳನ್ನು ಪ್ರದರ್ಶಿಸಿದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಿದ್ದರು. 2000ಕ್ಕೂ ಹೆಚ್ಚು ಯೋಗ ಸಾಧಕರು ಹಾಗೂ ಯೋಗ ಪಟುಗಳು ಪಾಲ್ಗೊಂಡಿದ್ದರು. 40 ನಿಮಿಷಗಳ ಯೋಗಾಸನದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಯೋಗಾಭ್ಯಾಸ ಮೈಗೂಡಿಸಲು ವೈಬ್ರೇಕ್ ಎಂಬ ಆಪ್ ಅನ್ನು ರೂಪಿಸಲಾಗಿದೆ. ತನ್ಮೂಲಕ ಯೋಗಾಭ್ಯಾಸಕ್ಕೆ ಪ್ರೇರೇಪಿಸಲಾಗುತ್ತಿದೆ ಎಂದು ಆಯುಷ್ ಇಲಾಖೆಯ ರಾಯಚೂರು ಜಿಲ್ಲೆ ಅಧಿಕಾರಿ ಡಾ ಶಂಕರ್ ಗೌಡ ತಿಳಿಸಿದ್ದಾರೆ. ಯೋಗದ ಮಹತ್ವವನ್ನು ಸಾರಲು ಹಾಗೂ ನಿತ್ಯ ಯೋಗಾಭ್ಯಾಸಕ್ಕಾಗಿ ಬೆಳಗ್ಗೆ 5:30 ರಿಂದ 6:30 ರವರೆಗೆ ಯೋಗಾಭ್ಯಾಸದ ಕಾರ್ಯಕ್ರಮಗಳನ್ನು ರಾಯಚೂರು ಜಿಲ್ಲೆಯಾದ್ಯಂತ ಆಯೋಜಿಸಲಾಗುವುದು ಎಂದರು. ನಾಳೆ 22ರಿಂದ 2027ರ ಜೂನ್ 21ರವರೆಗೆ ವರ್ಷಪೂರ್ತಿ ರಾಜ್ಯಾದ್ಯಂತ ಯೋಗಾಭ್ಯಾಸ ಹಾಗೂ ಯೋಗ ಪ್ರಚಾರದ ವಿಶೇಷ ಕಾರ್ಯಕ್ರಮ ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು. ವೈದ್ಯಕೀಯ ಕೋರ್ಸ್ಗಳ ಅಧ್ಯಯನಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆ ಇಂದು ದೇಶಾದ್ಯಂತ ನಡೆಯಲಿದೆ. ದೇಶದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ ಏಕಕಾಲಕ್ಕೆ 2:00 ರಿಂದ 5:30 ರವರೆಗೆ ನೀಟ್ ಪರೀಕ್ಷೆ ನಡೆಯಲಿದೆ. ಒಟ್ಟು 22,79,000 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮತ್ತು ಆದ್ಯತೆ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊಂಕಣ ರೈಲ್ವೆಯ ಮೂಲಭೂತ ಅಗತ್ಯತೆಗಳ ಸಮಗ್ರ ಅಭಿವೃದ್ಧಿಗಾಗಿ 7,000 ಕೋಟಿ ರೂಪಾಯಿಗಳ ಪ್ರಸ್ತಾವವನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ರೈಲು ನಿಲ್ದಾಣದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಪ್ಲಾಟ್ಫಾರಂ ಉದ್ಘಾಟಿಸಿ ಕಾಚಿಗುಡ ಕುಮಟಾವರೆಗೆ ವಿಸ್ತರಿಸಿರುವ ರೈಲು ಸೇವೆಗೆ ಹಸಿರು ಧ್ವಜ ತೋರಿ ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಅಪಾರ ಕನ್ನಡ ಪ್ರೀತಿ ಹಾಗೂ ಕಳಕಳಿಯಿಂದ ಇಂದು ಸೋಲಾಪುರದಲ್ಲಿ ಕನ್ನಡ ಸಂಪದ್ಭರಿತವಾಗಿ ಬೆಳೆದಿದೆ ಎಂದು ಸೋಲಾಪುರದ ಕಿರೀಟೇಶ್ವರ ಮಠದ ಸ್ವಾಮಿನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಹುತಾತ್ಮ ಸ್ಮೃತಿ ಮಂದಿರದ ಸೊನ್ನಲಗಿ ಸಿದ್ದರಾಮ ಸಭಾಂಗಣ ಮತ್ತು ವಾರದ ಮಲ್ಲಪ್ಪನವರ ವೇದಿಕೆಯಲ್ಲಿ ಆಯೋಜಿಸಿದ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಜನಮನ್ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕಾಲು ಕೊರಗ ಕಾಲೋನಿಯಲ್ಲಿ 2,75,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22,00,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 9:05 ಕ್ಕೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 8:40.
2: ಆಕಾಶವಾಣಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ
2: ಕಥೆ ಕಾದಂಬರಿ ಕಾವ್ಯ ನಾಟಕ ಪ್ರಬಂಧ ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮವೇ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ
2: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ

ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ಜನಪದ ಗದ್ಯ ಕಥನವಾದ ಐತಿಹ್ಯ, ಈ ಕುರಿತು ಸಂಕ್ಷಿಪ್ತ ಪರಿಚಯ. ಜನಪದ ಗದ್ಯ ಕಥನಗಳ ಸಾಲಿನಲ್ಲಿ ಐತಿಹ್ಯವೂ ಒಂದು. ಜನಪದರು ತಮ್ಮ ಹಿಂದಿನ ತಲೆಮಾರಿನ ಅನುಭವಗಳನ್ನು ಸ್ವೀಕರಿಸಿ ತಮ್ಮ ತಲೆಮಾರಿನ ಅನುಭವವನ್ನು ಬೆರೆಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸುತ್ತಾರೆ. ಆದ್ದರಿಂದ ಜಾನಪದ ಎಂಬುದು ಅನೇಕ ತಲೆಮಾರುಗಳ ಅನುಭವದ ಸಾರ. ಪ್ರಕೃತಿಯ ವೈಪರೀತ್ಯಗಳಿಗೆ ವೈಜ್ಞಾನಿಕ ಸತ್ಯದ ಅರಿವಿಲ್ಲದಾಗ ತಮಗಾದ ಅನುಭವಗಳ ಹಿನ್ನೆಲೆಯಲ್ಲಿ ಕಲ್ಪನೆಗಳನ್ನು ಹರಿಬಿಟ್ಟರು. ತಾವು ಕಲ್ಪಿಸಿದ್ದನ್ನು ಇತರರಿಗೂ ಸ್ವಾರಸ್ಯವಾಗಿ ನಿರೂಪಿಸಿದರು. ಇತರರು ಅವುಗಳನ್ನು ಸತ್ಯವೆಂದು ನಂಬಿದರು. ಮುಂದಿನ ತಲೆಮಾರಿಗೆ ಅದನ್ನೇ ಸಾರಿದರು. ಜನಪದರ ಈ ನಂಬಿಕೆಯಿಂದ ಹಲವಾರು ಐತಿಹ್ಯ ಪುರಾಣಗಳು ಹುಟ್ಟಿಕೊಂಡು ಸಮಾಜದಲ್ಲಿ ಪ್ರಚಲಿತವಾದವು. ಜನಪದ ಕಥೆಗಳಿಗೂ ಐತಿಹ್ಯಗಳಿಗೂ ಪುರಾಣಗಳಿಗೂ ವ್ಯತ್ಯಾಸ ಬಹುಕಡಿಮೆ. ಪ್ರಖ್ಯಾತ ವಿದ್ವಾಂಸರಾದ ಜಿ ಶಂಪಾ ಅವರು ಪುರಾಣ, ಐತಿಹ್ಯ ಹಾಗೂ ಸಾಮಾನ್ಯ ಕಥೆಗಳ ನಡುವೆ ಗೆರೆ ಇಳದಂತೆ ಸ್ಪಷ್ಟವಾದ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗದಿದ್ದರೂ ಸ್ಥೂಲ ವಿಭಜನೆಗೆ ಸಾಧ್ಯ ಇದ್ದೇ ಇದೆ ಎಂದಿದ್ದಾರೆ. ಈ ಮೂರು ಗದ್ಯ ಕಥನಗಳಲ್ಲಿ ಸ್ಪಷ್ಟವಾದ ವ್ಯತ್ಯಾಸವನ್ನು ಗುರುತಿಸುವುದು ಕಷ್ಟ. ಇದೇ ಐತಿಹ್ಯ, ಇದೇ ಪುರಾಣ, ಇದೇ ಕತೆ ಎಂದೇ ಖಚಿತಪಡಿಸುವುದು ಅಸಾಧ್ಯ. ಒಂದು ಕಾಲದಲ್ಲಿ ನಡೆಯಿತೆಂದು ಹೇಳಲಾದ ಘಟನೆಗಳ ಸುತ್ತ ಕಟ್ಟುಕತೆಗಳು ಹುಟ್ಟಿಕೊಂಡು ಅವು ಐತಿಹ್ಯಗಳಾಗಿ ಚಾಲನೆಯಲ್ಲಿರುತ್ತವೆ. ಐತಿಹ್ಯಗಳು ಕಲ್ಪನೆಯಿಂದ ಕೂಡಿದ್ದರೂ ಅನೇಕ ವೇಳೆ ಅವುಗಳ ಹಿಂದೆ ಐತಿಹಾಸಿಕ ಸತ್ಯದ ಸುಳಿವಿರುತ್ತದೆ. ಆದ್ದರಿಂದ ಐತಿಹ್ಯಗಳು ಪೂರ್ಣ ಕಾಲ್ಪನಿಕವೆಂದು ಹೇಳಲಾಗುವುದಿಲ್ಲ. ಐತಿಹ್ಯವನ್ನು ಕುರಿತಂತೆ ಕೆನಲ್ ಮತ್ತು ಮ್ಯಾರಿ ಕ್ಲರ್ಕ್ ಅವರು ತಮ್ಮ ಇಂಟ್ರೊಡ್ಯೂಸಿಂಗ್ ಫೋಕ್ಲೋರ್ನಲ್ಲಿ ಹೀಗೆ ವ್ಯಾಖ್ಯಾನಿಸಿದ್ದಾರೆ: ವ್ಯಕ್ತಿಗಳಿಗೆ ಸ್ಥಳಗಳಿಗೆ ಸಂಬಂಧಿಸಿದಂತೆ ಯಾವುದೋ ನಿರ್ದಿಷ್ಟ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರುವ ಕಥೆಗಳು ಐತಿಹ್ಯಗಳು. ಇದು ಅತ್ಯಂತ ಪ್ರಸಿದ್ಧವಾದ ವ್ಯಾಖ್ಯಾನವಾಗಿದ್ದು ಐತಿಹ್ಯಗಳ ಉಗಮವನ್ನು ಕುರಿತು ಸಾಕಷ್ಟು ಖಚಿತವಾದ ಅಭಿಪ್ರಾಯ ಇದಾಗಿರುವುದನ್ನು ಗುರುತಿಸಬಹುದಾಗಿದೆ. ಐತಿಹ್ಯಗಳು ಹುಟ್ಟಲು ಪ್ರಕೃತಿಯ ವೈಚಿತ್ರ್ಯವು ಪೂರಕವಾಗಿ ಸಹಕಾರಿಯಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕಥೆಯೊಂದು ಹುಟ್ಟಿ ಜನಪದರಲ್ಲಿ ಪ್ರಚಲಿತವಿರುತ್ತದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿವನಪಾದ ಎಂಬ ಗ್ರಾಮದಲ್ಲಿ ಒಂದು ಗುಡ್ಡವಿದೆ. ಗುಡ್ಡವು ರೈತರು ಕಣದಲ್ಲಿ ಹಾಕಿದ ಭತ್ತದ ರಾಶಿಯನ್ನು ಹೋಲುತ್ತದೆ. ಆ ಗುಡ್ಡವನ್ನು ಕುರಿತಂತೆ ಸ್ಥಳೀಯರಲ್ಲಿ ಒಂದು ಐತಿಹ್ಯ ಪ್ರಚಲಿತವಿದೆ. ಆ ಸ್ಥಳದಲ್ಲಿ ಹಿಂದೆ ಒಬ್ಬ ರೈತನ ಗದ್ದೆ ಇತ್ತಂತೆ. ಒಮ್ಮೆ ಬೆಳೆ ಚೆನ್ನಾಗಿ ಆಯಿತು. ಆ ರೈತ ಭತ್ತವನ್ನು ಒಕ್ಕಿ ರಾಶಿ ಹಾಕಿದ. ಕಣಕ್ಕೆ ಒಬ್ಬ ಜಂಗಮನು ಭಿಕ್ಷೆ ಬೇಡಲು ಬಂದ. ರೈತ ಒಂದು ಕಾಳು ಭಿಕ್ಷೆಯನ್ನು ನೀಡದೆ ಜಂಗಮನನ್ನು ಕಣದಿಂದ ಓಡಿಸಿದ. ಜಂಗಮ ಶಾಪ ಹಾಕಿದ. ಭತ್ತದ ರಾಶಿ ಮಣ್ಣಿನ ಗುಡ್ಡವಾಯಿತು. ಹೀಗೆ ಪ್ರಕೃತಿಯ ವೈಚಿತ್ರ್ಯಗಳು ಐತಿಹ್ಯಗಳ ಹುಟ್ಟಿಗೆ ಕಾರಣವಾಗುತ್ತದೆ. ಈ ಐತಿಹ್ಯ ಒಂದು ಗುಡ್ಡ ಯಾಕೆ ಹೇಗಿದೆ ಎಂಬುದನ್ನು ವಿವರಿಸಲು ಪ್ರಯತ್ನಿಸುತ್ತದೆ. ಗುಡ್ಡಗಳ ರಚನೆಗಳಿಗೆ ವೈಜ್ಞಾನಿಕ ಕಾರಣಗಳು ಗೊತ್ತಾಗದೇ ಹೋದಾಗ ಜನಪದರು ಅವುಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ವಿವರಣೆಯನ್ನು ನೀಡುತ್ತಾರೆ. ಎಲ್ಲ ಐತಿಹ್ಯಗಳು ಪ್ರಕೃತಿಯ ವೈಚಿತ್ರ್ಯವನ್ನು ಅವಲಂಬಿಸಿ ಹುಟ್ಟುತ್ತವೆ ಎಂದು ಹೇಳಲಾಗುವುದಿಲ್ಲ. ವಸ್ತು, ಸಮುದ್ರ, ನದಿ, ವ್ಯಕ್ತಿ ಹೀಗೆ ಯಾವುದೋ ಒಂದನ್ನು ಕುರಿತು ಕತೆ ಹುಟ್ಟಿಕೊಳ್ಳಬಹುದು. ಐತಿಹ್ಯಗಳನ್ನು ಸ್ಥಳೀಯ ಐತಿಹ್ಯ ಮತ್ತು ಸಂಚಾರಿ ಐತಿಹ್ಯಗಳೆಂದು ಮುಖ್ಯವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸುವುದುಂಟು. ಗೊತ್ತಾದ ಸ್ಥಳವೊಂದಕ್ಕೆ ಸೀಮಿತವಾಗಿದ್ದು ಆ ಸ್ಥಳದ ವೈಶಿಷ್ಟ್ಯಗಳನ್ನು ಕುರಿತು ಕಥೆಯ ಸ್ವರೂಪದಲ್ಲಿ ಜನರಲ್ಲಿ ಪ್ರಚಲಿತವಿರುವ ಗದ್ಯ ರೂಪವನ್ನು ಐತಿಹ್ಯವೆಂದು ಹೇಳಬಹುದು. ಸ್ಥಳೀಯ ಐತಿಹ್ಯಗಳ ಗುಣಲಕ್ಷಣವನ್ನು ಕುರಿತು ಜಾನಪದ ಅಧ್ಯಯನದಲ್ಲಿ ದೇ ಜವರೇಗೌಡ ಅವರು ಸ್ಥಳೀಯ ಐತಿಹ್ಯ ಸ್ವರೂಪದಲ್ಲಿ ಸಣ್ಣದು, ಆಶಯಗಳು ಕಡಿಮೆ, ಅವು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತಗೊಂಡಿರುತ್ತವೆ, ರಚನೆಗೆ ಸಂಬಂಧಿಸಿದಂತೆ ಅದು ಮುಖ್ಯವಾಗಿ ಘಟನಾ ಪ್ರಧಾನವಾದ ಕತೆ. ಕೆಲವೊಮ್ಮೆ ಬಹಿಷ್ಕೃತರಿಗೆ ಸಂಬಂಧಿಸಿದ ಕಥೆಗಳಲ್ಲಿ ವ್ಯಕ್ತಿಚಿತ್ರಕ್ಕೆ ಅವಕಾಶ ಉಂಟು. ಅವುಗಳಲ್ಲಿ ಭಾವ ಅತಿರೇಕವಿರಬಹುದಾದರೂ ಅವು ಸುಖದಲ್ಲಿ ಕೊನೆಗೊಳ್ಳಲೇಬೇಕೆಂಬ ಕಡ್ಡಾಯವಿಲ್ಲ. ದುರಂತದ ಐತಿಹ್ಯಗಳೇ ಜಾಸ್ತಿ. ಬಲಿದಾನ ಮತ್ತು ಆಕಸ್ಮಿಕ ಮರಣಗಳು ಸಂಭವಿಸುತ್ತವೆ. ಇವುಗಳಲ್ಲಿ ನೀತಿಬೋಧೆಗೂ ಸ್ಥಾನ ಉಂಟು.
ಅವು ಆಸುಪಾಸಿನ ಪ್ರದೇಶದಲ್ಲಿ ಪರಂಪರಾಗತವಾಗಿ ಹಬ್ಬುತ್ತವೆ ಮತ್ತು ಬದುಕುತ್ತವೆ. ತಾವು ಹುಟ್ಟಿಕೊಂಡ ಜಾಗದ ಅಸಾಧಾರಣ ಲಕ್ಷಣವನ್ನು ವಿವರಿಸುವುದೇ ಅವುಗಳ ಗುರಿ ಎಂದು ವಿವರಿಸಿದ್ದಾರೆ. ಅಂದರೆ ಸ್ಥಳೀಯ ಐತಿಹ್ಯಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಚರಿಸುವುದಿಲ್ಲ. ಸ್ಥಳೀಯ ದೇವತೆ, ಕೆರೆ, ಬಾವಿ, ಕೊಳ, ಬೆಟ್ಟ, ಊರಿನ ಹೆಸರು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಸ್ಥಳೀಯ ಐತಿಹ್ಯಗಳು ಪ್ರಚಲಿತವಿರುತ್ತವೆ. ಚನ್ನಪಟ್ಟಣದ ಬಳಿ ಇರುವ ಗೋಮಾಳವನ್ನು ಕುರಿತಂತೆ ಒಂದು ಐತಿಹ್ಯವಿದೆ. ಒಮ್ಮೆ ಬೊಮ್ಮ ಎಂಬ ದೊಂಬನು ಅಲ್ಲಿಯ ಪಾಳ್ಯಗಾರನಿಗೆ ಒಂದು ಷರತ್ತು ಹಾಕಿದನಂತೆ. ತಾನು ರೆಕ್ಕೆ ಕಟ್ಟಿಕೊಂಡು ಹಾರುವಷ್ಟು ಭೂಮಿಯನ್ನು ತನಗೆ ಬಿಟ್ಟುಕೊಡಬೇಕೆಂಬುದು ಆ ಷರತ್ತು. ಅದರಂತೆ ಬೊಮ್ಮನು ರೆಕ್ಕೆಯನ್ನು ಕಟ್ಟಿಕೊಂಡು ಹಾರಿ ವಿಸ್ತಾರವಾದ ಭೂಪ್ರದೇಶವನ್ನು ಪಾಳ್ಯಗಾರನಿಂದ ಬಳುವಳಿಯಾಗಿ ಪಡೆಯುತ್ತಾನೆ. ಆ ಪ್ರದೇಶ ದೊಂಬನಿಗೆ ಸೇರಿದ್ದಾಗಿರುವುದರಿಂದ ಅಲ್ಲಿ ಯಾರೂ ಇಂದಿಗೂ ಬೇಸಾಯವನ್ನು ಮಾಡುವುದಿಲ್ಲ. ವಿಸ್ತಾರವಾದ ಬಯಲು ಪ್ರದೇಶ ಪಾಳುಬಿದ್ದಿದೆ. ಕಟ್ಟಿದ ಕೆರೆಯನ್ನು ಭದ್ರವಾಗಿ ನಿಲ್ಲಿಸಲು ಬಲಿಕೊಟ್ಟ ಅನೇಕ ಪ್ರಸಂಗಗಳು ಕನ್ನಡ ನಾಡಿನಲ್ಲಿ ಕಂಡುಬರುತ್ತವೆ. ಕೆರೆಗೆ ಹಾರ ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡ ಐತಿಹ್ಯವಾಗಿದೆ. ದಾವಣಗೆರೆ ಜಿಲ್ಲೆಯ ಸೂಳೆಕೆರೆ ಹೆಂಗಸೊಬ್ಬಳು ತಾನು ಸಂಪಾದಿಸಿದ ಅಪಾರ ಹಣದಿಂದ ಜನಪಯೋಗಿ ಕಾರ್ಯಕ್ಕಾಗಿ ಕಟ್ಟಿಸಿದ ಕೆರೆ ಎಂಬ ರೋಚಕ ಕಥೆಯೊಂದು ಆ ಸುತ್ತಮುತ್ತಲೂ ಪ್ರಚಲಿತದಲ್ಲಿದೆ. ಹೀಗೆ ತ್ಯಾಗ, ಬಲಿದಾನ ಮೊದಲಾದವುಗಳನ್ನು ಕುರಿತ ಐತಿಹ್ಯಗಳು ನಮ್ಮ ಗ್ರಾಮಗಳಲ್ಲಿ ಹೇರಳವಾಗಿ ದೊರೆಯುತ್ತವೆ. ಅನೇಕ ಐತಿಹ್ಯಗಳು ಒಂದು ಕಡೆ ಹುಟ್ಟಿ ದೇಶ, ಖಂಡ, ಉಪಖಂಡಗಳನ್ನು ದಾಟಿ ಸಂಚರಿಸಬಹುದು. ಇವೆ ಸಂಚಾರಿ ಐತಿಹ್ಯಗಳು. ಸಂಚಾರಿ ಐತಿಹ್ಯಗಳಲ್ಲಿ ಆಶಯಗಳು ಹೆಚ್ಚಿರುತ್ತವೆ. ಇವು ದೀರ್ಘವಾಗಿರುತ್ತವೆ. ಈ ಬಗೆಯ ಐತಿಹ್ಯಗಳು ಜಗತ್ತಿನಾದ್ಯಂತ ಸಿಗುತ್ತವೆ. ಮಾನವ ಜಗತ್ತಿನ ಯಾವುದೇ ದೇಶದಲ್ಲಿ ವಾಸಿಸುತ್ತಿದ್ದರೂ ಮೂಲಭೂತ ಆಶಯಗಳು ಸಮಾನವಾಗಿರುತ್ತವೆ. ಆದ್ದರಿಂದ ಭಾರತದ ಒಂದು ಮೂಲೆಯಲ್ಲಿ ಹುಟ್ಟಿದ ಐತಿಹ್ಯ ಬೇರೆ ದೇಶಗಳಲ್ಲಿ ಸುಲಭವಾಗಿ ದಾಟುತ್ತದೆ. ಹಾಗೆಯೇ ಬೇರೆ ದೇಶದ ಐತಿಹ್ಯಗಳು ಭಾರತದ ಗಡಿಯನ್ನು ಪ್ರವೇಶಿಸಬಹುದು. ವೀರರು ಕನಸಿನಲ್ಲಿ ಕಂಡ ನಿಧಿಯನ್ನು ಬಳಸಿಕೊಂಡು ರಾಜ್ಯವನ್ನು ಕಟ್ಟಿದ ಕಥೆಗಳು ಜಗತ್ತಿನ ತುಂಬ ಪ್ರಚಲಿತದಲ್ಲಿವೆ. ಈ ಬಗೆಯ ಐತಿಹ್ಯವನ್ನು ಕುರಿತು ದೇ ಜವರೇಗೌಡ ಅವರು ಜಾನಪದ ಅಧ್ಯಯನದಲ್ಲಿ ಕ್ರಾಪ್ಟೆಯವರ ಕೃತಿಯನ್ನು ಬಳಸಿಕೊಂಡು ಒಂದು ಸಂದರ್ಭವನ್ನು ದಾಖಲಿಸುತ್ತಾರೆ. ಕೆಂಪೇಗೌಡನ ಕತೆ ಇಂತಹದ್ದೊಂದು. ಫ್ರಾಂಕ್ ದೊರೆ ಗುಂಜರಾಮನ ಕತೆ ತುಂಬ ಸ್ವಾರಸ್ಯಕರವಾಗಿದೆ. ಅವನೊಂದು ದಿನ ಬಯಲಲ್ಲಿ ನಿದ್ದೆ ಮಾಡುತ್ತಾ ಇದ್ದ. ಅವನ ಬಾಯಿಂದ ಇಲಿಯೊಂದು ಜಾರಿ ಇಕ್ಕಟ್ಟಾದ ಕಂದಕದ ಕಡೆಗೆ ಓಡಿ ಹೋದದ್ದನ್ನು ಕಾವಲು ಸೈನಿಕ ಕಂಡ. ಅವನು ಅದರ ಮೇಲೆ ಕತ್ತಿಯನ್ನು ಬಿಸಾಡಿದನು. ಅದು ತಪ್ಪಿಸಿಕೊಂಡು ಮತ್ತೊಂದು ಕಡೆಗಿದ್ದ ಸಮಾಧಿ ಗುಡ್ಡೆಯನ್ನು ಪ್ರವೇಶಿಸಿತು. ತುಸು ಹೊತ್ತಿನಲ್ಲಿ ಅದು ಹಿಂದಕ್ಕೆ ಬಂದು ಕತ್ತಿಯನ್ನು ದಾಟಿ ದೊರೆಯ ಬಾಯಿಯೊಳಗೆ ಪ್ರವೇಶಿಸಿತು. ಒಡನೆ ದೊರೆ ಎಚ್ಚೆತ್ತು ತಾನು ಕಂಡ ಸ್ವಪ್ನವನ್ನು ಕಾವಲುಗಾರರಿಗೆ ವಿವರಿಸಿದನು. ಉಕ್ಕಿನ ಸೇತುವೆ ಮೂಲಕ ಗುಪ್ತ ನಿಧಿಯ ಬಳಿ ತಾನು ಹೋಗಿರುವುದಾಗಿ ಅವನ ಕನಸಿನ ಅರ್ಥವನ್ನು ವಿಶದಪಡಿಸಿದನು. ಸಮಾಧಿ ಗುಡ್ಡೆಯನ್ನು ಅಗೆದಾಗ ಅವನಿಗೆ ದೊಡ್ಡ ನಿಧಿ ಪ್ರಾಪ್ತಿಯಾಯಿತು. ಈ ಐತಿಹ್ಯದಲ್ಲಿ ನಿಧಿಯನ್ನು ಕನಸಿನಲ್ಲಿ ಕಂಡು ಅದನ್ನು ಬಳಸಿಕೊಂಡ ಆಶಯ ಇರುವುದು ಗಮನಿಸಬಹುದು. ಸಂಚಾರಿ ಐತಿಹ್ಯಗಳು ಎಷ್ಟು ದೇಶವನ್ನು ಸಂಚರಿಸಿದರೂ ಅವುಗಳ ಮೂಲ ಆಶಯ ಬದಲಾಗುವುದಿಲ್ಲ. ಆದರೆ ಸಂಚಾರದಲ್ಲಿ

ಹಲವು ಪಾಠಾಂತರಗಳನ್ನು ಪಡೆದುಕೊಳ್ಳುವುದರಿಂದ ಮೂಲ ಪಾಠ ಗುರುತಿಸುವುದು ಕಷ್ಟವಾಗಬಹುದು. ಒಟ್ಟಾರೆಯಾಗಿ ಸಂಚಾರಿ ಐತಿಹ್ಯಗಳು ಸ್ಥಳೀಯ ಐತಿಹ್ಯಗಳಿಗಿಂತ ಹೆಚ್ಚು ಸಂಕೀರ್ಣವಾಗಿರುತ್ತವೆ. ಇವೇ ಅಲ್ಲದೆ ಪೌರಾಣಿಕ ಐತಿಹಾಸಿಕ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಅನೇಕ ಐತಿಹ್ಯಗಳು ನಾಡಿನಾದ್ಯಂತ ಪ್ರಚಲಿತದಲ್ಲಿರುತ್ತವೆ. ರಾಮ, ಸೀತೆ, ಆಂಜನೇಯ, ಅರ್ಜುನ, ಭೀಮ, ಕುಂತಿ, ಧರ್ಮರಾಯ, ಪರಶುರಾಮ ಮುಂತಾದವರಿಗೆ ಸಂಬಂಧಿಸಿದ ಐತಿಹ್ಯಗಳು ಕನ್ನಡ ನಾಡಿನಲ್ಲಿ ಹೇರಳವಾಗಿವೆ. ರಾವಣನು ಸೀತೆಯನ್ನು ಬಲವಂತವಾಗಿ ಹೊತ್ತೊಯ್ಯುವಾಗ ಆಕೆಯ ಸೀರೆಯ ಸೆರಗು ಬೆಟ್ಟದ ತುದಿಯನ್ನು ಸವರಿಕೊಂಡು ಹೋಯಿತು. ಆ ಗುರುತು ಇದೆ ಎಂದು ರಾಮದೇವರ ಬೆಟ್ಟದ ತುದಿಯಲ್ಲಿ ಕಾಣುವ ಸೆರಗಿನಾಕಾರದ ಪಟ್ಟಿಯನ್ನು ತೋರಿಸುತ್ತಾರೆ. ಹಾಸನ ಜಿಲ್ಲೆಯ ಸಾಲಿಗ್ರಾಮದ ಸಮೀಪದಲ್ಲಿರುವ ಕಲ್ಲನ್ನು ಆಂಜನೇಯ ಕಲ್ಲೆಂದು ಜನರು ಕರೆಯುತ್ತಾರೆ. ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಆಂಜನೇಯನ ಕೈಜಾರಿ ಬಿದ್ದ ಕಲ್ಲೆಂದು ಜನರು ಕತೆ ಕಟ್ಟಿ ಹೇಳುತ್ತಾರೆ. ರಾಮಾಯಣದ ಪಾತ್ರಗಳಿಗೆ ಸಂಬಂಧಿಸಿದ ಇಂತಹ ಅನೇಕ ಐತಿಹ್ಯಗಳು ಕಂಡುಬರುತ್ತವೆ. ಮಹಾಭಾರತದ ಭೀಮನಿಗೆ ಸಂಬಂಧಿಸಿದ ಐತಿಹ್ಯಗಳಿಲ್ಲದ ಊರುಗಳು ಕನ್ನಡ ನಾಡಿನಲ್ಲಿ ವಿರಳ. ಎಲ್ಲೇ ಒಂದು ಹೆಬ್ಬಂಡೆ ಅಥವಾ ಗುಡ್ಡದ ಮೇಲಿನ ಗುಡಿ ಕಾಣಲಿ, ಅದನ್ನು ಭೀಮನಿಗೆ ಆರೋಪಿಸಿ ಕಟ್ಟಿದ ಐತಿಹ್ಯಗಳು ಕಂಡುಬರುತ್ತವೆ. ಎಲ್ಲಾದರೂ ದೊಡ್ಡ ಗುಂಡಿ ತಗ್ಗುಗಳಿದ್ದರೆ ಅದು ಭೀಮನ ಹೆಜ್ಜೆ ಎಂದು ಹೇಳುತ್ತಾರೆ. ಮಂಡ್ಯ ಜಿಲ್ಲೆಯ ಬೆಳ್ಳೂರಿನ ಬಳಿ ಹೆಜ್ಜೆಯಾಕಾರದ ಗುಂಡಿಯೊಂದಿದ್ದು ಅದು ಭೀಮನು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ತನ್ನ ತಾಯಿ ಮತ್ತು ಸಹೋದರರನ್ನು ಹೊತ್ತೊಯ್ಯುವಾಗ ಇಟ್ಟ ಹೆಜ್ಜೆ ಎಂದು ಜನರು ತೋರಿಸುತ್ತಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಬಳಿ ಇರುವ ಹಳ್ಳಿಯಲ್ಲಿ ಅಕ್ಕಪಕ್ಕದಲ್ಲಿ ಎರಡು ಕೆರೆಗಳಿದ್ದು ಒಂದರಲ್ಲಿ ಕಪ್ಪೆಗಳಿದ್ದರೆ ಮತ್ತೊಂದರಲ್ಲಿ ಕಪ್ಪೆಗಳಿಲ್ಲ. ಅದಕ್ಕೆ ಕಾರಣ ಬಾಯಾರಿ ನೀರು ಕುಡಿಲು ಹೋದ ಧರ್ಮರಾಯ ಬೊಗಸೆಯಲ್ಲಿ ನೀರು ತುಂಬಿಕೊಂಡಾಗ ಬೊಗಸೆಯಲ್ಲಿ ಕಪ್ಪೆ ಬಂದಿದ್ದರಿಂದ ಆತ ಕೈಗೆಡವಿದನಂತೆ. ಅಂದಿನಿಂದ ಆ ಕೆರೆಯಲ್ಲಿ ಕಪ್ಪೆಗಳಿಲ್ಲ ಎಂದು ಜನರು ಹೇಳುತ್ತಾರೆ. ಪೌರಾಣಿಕ ವಿಷಯಕ್ಕೆ ಸಂಬಂಧಿಸಿದ ಐತಿಹ್ಯಗಳು ಇವೆ. ನಾಗಮಂಗಲ ತಾಲೂಕಿನಲ್ಲಿ ಮೈಸೂರು ತುಮಕೂರು ರಸ್ತೆಯ ಮೇಲಿರುವ ಆಲತಿಗಿರಿಗೆ ಸಂಬಂಧಿಸಿದಂತೆ ಒಂದು ಐತಿಹ್ಯವಿದೆ. ಆಲತಿಗಿರಿಗೆ ಒಮ್ಮೆ ಪರಶುರಾಮನು ಬಂದಿದ್ದನಂತೆ. ಗಿರಿಯನ್ನು ಏರುವಾಗ ಆಯಾಸಗೊಂಡು ಒಂದು ಬಂಡೆಯ ನೆರಳಿನಲ್ಲಿ ಆಯಾಸ ಪರಿಹಾರಕ್ಕೆ ವಿಶ್ರಾಂತಿ ಪಡೆಯುವಾಗ ಪರಮೇಶ್ವರ ಎಂದು ಉದ್ಘರಿಸಿದ. ತಕ್ಷಣವೇ ಬಂಡೆಯೊಳಗಿನಿಂದ ಇಲ್ಲಿದ್ದೇನೆ ಎಂಬ ಕೂಗು ಕೇಳಿಬಂತು. ಪರಶುರಾಮ ಕೊಡಲಿಯಿಂದ ಬಂಡೆಯನ್ನು ಸೀಳಿದನಂತೆ. ಬಂಡೆಯ ಒಳಗಡೆ ಶಿವಲಿಂಗ ಮತ್ತು ನೀರು. ಬಂಡೆ ಸೀಳಿದಲ್ಲಿ ಕೊಡಲಿಯಿಂದ ಕಡಿದ ಹಾಗಿರುವ ಗುರುತುಗಳಿವೆ. ಪೌರಾಣಿಕ ಅಂಶಗಳನ್ನೊಳಗೊಂಡ ಐತಿಹ್ಯಗಳು ಕರ್ನಾಟಕದಲ್ಲಿ ಕಾಣಸಿಗುತ್ತವೆ. ಒಟ್ಟಿನಲ್ಲಿ ಐತಿಹ್ಯಗಳು ನೀತಿ ಬೋಧನೆ, ಸತ್ಯ, ಧರ್ಮ ಮೊದಲಾದವುಗಳನ್ನು ಸಾರುವಂತಿರುತ್ತದೆ. ಸಮಾಜದಲ್ಲಿ ಆದರ್ಶ ಮೌಲ್ಯವನ್ನು ಕಟ್ಟಿಕೊಡುವ ಹಲವಾರು ಐತಿಹ್ಯಗಳು ಪ್ರಚಲಿತದಲ್ಲಿರುತ್ತವೆ. ಯದುಗಿರಿಯ ಬಳಿಯಲ್ಲಿ ಅಕ್ಕ ತಂಗಿಯರ ಕೊಳಗಳಿವೆ. ಆ ಕೊಳಗಳಲ್ಲಿ ಒಂದರ ನೀರು ಉಪ್ಪಾಗಿಯೂ ಮತ್ತೊಂದು ಕೊಳದ ನೀರು ಸಿಹಿಯಾಗಿಯೂ ಇದೆ. ಇದಕ್ಕೆ ಒಂದು ಐತಿಹ್ಯ ಆ ಸುತ್ತಮುತ್ತ ಪ್ರಚಲಿತದಲ್ಲಿದೆ. ಅಕ್ಕ ಹೃದಯವಂತ ಹೆಣ್ಣು ಮಗಳಾಗಿದ್ದು ಜನಹಿತವನ್ನು ಬಯಸಿ ಕೊಳವನ್ನು ಕಟ್ಟಿಸುತ್ತಾಳೆ. ಆದ್ದರಿಂದ ಅವಳು ಕಟ್ಟಿಸಿದ ಕೊಳದ ನೀರು ಸಿಹಿಯಾಗಿದೆ. ಅದರ ಪಕ್ಕದಲ್ಲಿ ತಂಗಿಯ ಕೊಳವಿದೆ. ಅಕ್ಕನ ಮೇಲಿನ ದ್ವೇಷ ಅಸೂಯೆಯಿಂದ ಕಟ್ಟಿದ ಕೊಳ, ಅದಕ್ಕಾಗಿ ಅದರಲ್ಲಿ ಉಪ್ಪು ನೀರು ಬಂದಿದೆ. ಮಾಡುವ ಕಾರ್ಯವನ್ನು ಮನಃಶುದ್ಧಿಯಿಂದ ಮಾಡಿದರೆ ಮಾತ್ರ ಸಾರ್ಥಕವಾಗುತ್ತದೆ ಎಂದು ಈ ಐತಿಹ್ಯದ ನೀತಿಯಾಗಿದೆ. ಒಟ್ಟಿನಲ್ಲಿ ಕತೆಗಳಿಗೆ ಹೋಲಿಸಿದರೆ ಐತಿಹ್ಯಗಳು ಚಿಕ್ಕವು. ಅವುಗಳಿಗೆ ಬರುವ ಆಶಯಗಳ ಸಂಖ್ಯೆಯು ಕಡಿಮೆ. ಒಂದು, ಎರಡು, ಹೆಚ್ಚೆಂದರೆ ಮೂರು ಆಶಯಗಳು ಬರಬಹುದು. ಯಾವುದೋ ವಸ್ತುವನ್ನೋ ಘಟನೆಯನ್ನೋ ವ್ಯಕ್ತಿಯನ್ನೋ ಅಥವಾ ಚಿಹ್ನೆಯನ್ನೋ ನೆನಪಾಗಿಸಿಕೊಂಡು ತಮ್ಮ ಶ್ರೀಮಂತ ಕಲ್ಪನಾ ಪ್ರತಿಭೆಯಿಂದ ಅದ್ಭುತ ಕಥೆಯೊಂದನ್ನು ಹೆಣೆದು ಹೇಳುವ ಇಂತಹ ಪ್ರಸಂಗಗಳಲ್ಲಿ ಕೆಲವು ಬದುಕಿಗೆ ಅವಶ್ಯವಾದ ಮೂಲತತ್ವಗಳನ್ನು ಸಾರಿ ಹೇಳುತ್ತವೆ ಎಂಬ ವಿದ್ವಾಂಸರ ಅಭಿಪ್ರಾಯ ಔಚಿತ್ಯಪೂರ್ಣವಾದದ್ದು. ಜನಪದರು ತಮ್ಮ ನಡುವೆ ತಳೆಯುವ ಯಾವುದೇ ನಿರ್ಧಾರದಲ್ಲಿ ಆ ಸಮಾಜದ ಹಿತ ಅಡಗಿರುತ್ತದೆ. ಜನಪದರ ಸಮಸ್ತ ಆಶಯಗಳು ಹಾರೈಕೆಗಳನ್ನು ಒಳಗೊಂಡಿರುತ್ತವೆ. ಈ ನೆಲೆಯಿಂದ ಐತಿಹ್ಯಗಳನ್ನು ನೋಡಿದಾಗ ಅವುಗಳ ರಚನೆಯ ಹಿಂದೆ ಮೂಲಭೂತ ತತ್ವಗಳು ಅಡಗಿರುತ್ತವೆ ಎಂಬುದನ್ನು ಮನಗಾಣಬಹುದು. ಕರ್ನಾಟಕದಲ್ಲಿ ಅಪೂರ್ವವಾದ ಅನೇಕ ಐತಿಹ್ಯಗಳು
ಪ್ರಚಲಿತದಲ್ಲಿವೆ. ಅವುಗಳ ಸಂಗ್ರಹ ಮತ್ತು ಅಧ್ಯಯನಗಳು ಆಗಬೇಕಾಗಿದೆ. ಇದುವರೆಗೆ ಜನಪದ ಗದ್ಯಕಥನವಾದ ಐತಿಹ್ಯದ ಕುರಿತು ಸಂಕ್ಷಿಪ್ತ ಪರಿಚಯವನ್ನು ಕೇಳಿದಿರಿ. ಈಗ ಕೇಳಿ ಕಿಕ್ಕೇರಿ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಜನಪದ ಗೀತೆಯನ್ನು.

0: ಸಾಹಿತ್ಯ ಸಂಪುಟ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:05. ಕೇಳಿ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ವಾರ್ತೆಗಳ ವಿವರ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದ್ದಾರೆ. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದ್ದಾರೆ.
2: 21 ಜೂನ್ ಕಾ ಯೇ ದಿನ ಪೃಥ್ವಿಕೆ ಕುಚ್ ಭೂಭಾಗ ಪರ್ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವಕ್ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ ವಿಶ್ವಕ್ಕೆ ಅಲಗ್ ಅಲಗ್ ಹಿಸ್ಸೋ ಸೆ ಯೋಗ ಕಿ ಏಕ್ ಸೆ ಏಕ್ ಅದ್ಭುತ ತಸ್ವೀರೆ ಆ ರಹೀ ಹೈ ಪೂರಾ ದೇಶ ಯೋಗ ಕಿ ಊರ್ಜಾ ಸೆ ಚೈತನ್ಯ ಸೆ ಭರಾ ಹುವಾ ನಜರ್ ಆ ರಹಾ ಹೈ.
1: ಮಾನಸಿಕ ಆರೋಗ್ಯದ ಮೂಲಕ ದೈಹಿಕ ಸುಸ್ಥಿತಿಯನ್ನು ಕಂಡುಕೊಳ್ಳಲು ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗವು ಸಹಾಯ ಮಾಡುತ್ತದೆ. ಯೋಗವನ್ನು ಕೇವಲ ನಿರ್ದಿಷ್ಟ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು 100 ದಿನಗಳ ಆನ್ಲೈನ್ ಯೋಗ ತರಗತಿಗಳ ಮೂಲಕ ಈ ವರ್ಷ ಯೋಗ 365 ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಳಿಕ ಪ್ರಧಾನಿ ಯೋಗ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಕಾರ್ಯಕ್ರಮದ ಸ್ಥಳದಲ್ಲಿ ಸಾವಿರಾರು ಯೋಗಾಸಕ್ತರು ಭಾಗಿಯಾಗಿದ್ದರು. ಭಾರತ ಹಾಗೂ ವಿದೇಶಗಳಿಂದ ಲಕ್ಷಾಂತರ ನಾಗರಿಕರು ವರ್ಚುವಲ್ ಮೂಲಕ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರೋಗ್ಯ, ಸೌಹಾರ್ದತೆ ಮತ್ತು ಸಾಮೂಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಜಾಗತಿಕ ಆಂದೋಲನವಾಗಿ ಯೋಗ ಬೆಳೆಯುತ್ತಿರುವ ಪಾತ್ರವನ್ನು ಈ ಕಾರ್ಯಕ್ರಮ ಪುನರುಚ್ಚರಿಸಿದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಯೋಗ ಸಂಪ್ರದಾಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶದ 100 ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಆಚರಣೆಗಳನ್ನು ಆಯೋಜನೆ ಮಾಡಿದೆ. ಈ ಉಪಕ್ರಮದ ಭಾಗವಾಗಿ ನವದೆಹಲಿಯ ಕೆಂಪುಕೋಟೆ, ಕರ್ನಾಟಕದ ಹಂಪಿ, ಉತ್ತರಾಖಂಡದ ಹರಿದ್ವಾರ, ಒಡಿಶಾದ ಕೊನಾರ್ಕ್, ತಮಿಳುನಾಡಿನ ಮಹಾಬಲಿಪುರಂ, ಮಹಾರಾಷ್ಟ್ರದ ಮುಂಬೈ, ಬಿಹಾರದ ನಲಂದ, ಗುಜರಾತ್ನ ಅಹಮದಾಬಾದ್, ಉತ್ತರ ಪ್ರದೇಶದ ಸಾರನಾಥ್, ಲಡಾಖ್ನ ಲೇಹ್, ತೆಲಂಗಾಣದ ಹೈದರಾಬಾದ್ ಮತ್ತು ಅಸ್ಸಾಂನ ಸಿಲ್ಚಾರ್ ಸೇರಿದಂತೆ ದೇಶದ 12 ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಜಾಗತಿಕ ಮಟ್ಟದಲ್ಲಿಯೂ ಈ ಆಚರಣೆ ವ್ಯಾಪಕವಾಗಿದ್ದು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಐಸಿಸಿಆರ್ ಸಮನ್ವಯದೊಂದಿಗೆ ವಿದೇಶಗಳಲ್ಲಿರುವಂತಹ 210 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ವಿಶ್ವದಾದ್ಯಂತ ಸುಮಾರು 2500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿವೆ. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯ ಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಯೋಗಾಸಕ್ತರೊಂದಿಗೆ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿದ್ದು ಕೇಂದ್ರದ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ನಡೆದ ರಾಜ್ಯ ಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಯೋಗ ದಿನದ ಆಚರಣೆಯ ನಂತರ ರಾಷ್ಟಪತಿಗಳು ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಲಿದ್ದು ಅಲ್ಲಿ ಆಯೋಜನೆ ಮಾಡಲಾಗಿರುವ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಅವರು ಸ್ಥಳೀಯ ಸಹಾರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಉಸ್ತುವಾರಿ ಸಿಬ್ಬಂದಿ ಹಾಗೂ ಉದ್ಯಾನವನದ ಕ್ಷೇತ್ರ ಕಾರ್ಯಪಡೆಯ ಸಿಬ್ಬಂದಿಯ ಜೊತೆಗೆ ವಿಶೇಷ ಸಂವಾದ ನಡೆಸಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಮುನ್ನಾ ದಿನವಾದ ನಿನ್ನೆ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಯೋಗಾಭ್ಯಾಸ ನಡೆಸಿದ್ದಾರೆ. ಕೆನಡಾದ ಟೊರೊಂಟೋದಲ್ಲಿರುವಂತಹ ಒಂಟಾರಿಯೋ ಶಾಸನಸಭೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳು ಯೋಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೆಜಿಲ್ನ ಭವ್ಯವಾದ ಫೋರ್ಸ್ ದೋ ಇಗುವಾಸ್ ಜಲಪಾತದ ಬಳಿ ಭಾರತದ ರಾಯಭಾರಿ ದಿನೇಶ್ ಭಾಟಿಯಾ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತ ಡೆನ್ಮಾರ್ಕ್ನ ಆರ್ಹಸ್ನ ಡೋಕ್ ಒಂದರಲ್ಲಿ ನಡೆದ ಆಚರಣೆಯಲ್ಲಿ ರಾಯಭಾರಿ ಮನೀಶ್ ಪ್ರಭಾತ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಡೆನ್ಮಾರ್ಕ್ ಪ್ರಧಾನಿ ಮೆಟ್ರೆ ಫ್ರೆಡೆರಿಕ್ಸನ್ ಅವರಿಗೆ ಬರೆದಿದ್ದ ಪತ್ರವನ್ನು ವಾಚನ ಮಾಡಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಬಳಿ ನೂರಾರು ಜನರು ಒಟ್ಟಿಗೆ ಸೇರಿ ಯೋಗ ದಿನವನ್ನು ಆಚರಣೆ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22 ಲಕ್ಷ ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಪರೀಕ್ಷೆಯು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಪ್ರಸ್ತುತ ಪರೀಕ್ಷೆಯನ್ನು ಇಂಗ್ಲಿಷ್ ಮತ್ತು 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತಿದೆ. ಪರೀಕ್ಷೆಯ ಮುನ್ನ ದಿನವಾದ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜಾಮರ್ಗಳು, ಸಿಸಿಟಿವಿ ತಪಾಸಣಾ ಸಿಬ್ಬಂದಿ ಮತ್ತು ಬಯೋಮೆಟ್ರಿಕ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಲು ದೇಶದಾದ್ಯಂತ ಅಣಕು ಪ್ರಕ್ರಿಯೆ ನಡೆಸಿತು. ಪರೀಕ್ಷೆಯನ್ನು ಅತ್ಯಂತ ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ನಡೆಸಲು ತಾನು ಸಂಪೂರ್ಣವಾಗಿ ಸಿದ್ಧವಿರುವುದಾಗಿ ಎನ್ಟಿಎ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರಯ ನೌಕೆ ಸಬ್ಮೇರಿಯನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡಾ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೆನಡಾದ ಟೊರೊಂಟೋದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಚ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ಇಂದು ಕನ್ಸಾನ್ ನಗರದಲ್ಲಿ ಇಕ್ವೆಡಾರ್ ಮತ್ತು ಕ್ಯೂರಸಾವ್ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಚೆನ್ನೈನ ಚಿದಂಬರ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವಿರುದ್ಧ ಭಾರತ 9 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ನೀಡಿದ 219 ರನ್ಗಳ ಗುರಿಯನ್ನು ಕೇವಲ 28.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ ಕ್ರಮಿಸಿ ಗೆಲುವು ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 9:15.

0: ಈಗ ಕೇಳಿ ಪ್ರಕಟಣೆಗಳು.
1: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
3: 8700014242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಈ ದಿನ 12:05 ಕೇಳಿ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. ಹನ್ನೆರಡು ಗಂಟೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದಿಂದಾಗುವ ಉಪಯೋಗ ಮತ್ತು ಯೋಗ ದಿನದ ಮಹತ್ವ ಕುರಿತು ಡಾಕ್ಟರ್ ಪ್ರಶಾಂತ್ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ದಿನದ ನಿಲಯದ ಸಂಜಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಕವಿತಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ ಯುವವಾಣಿ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:20. ಈಗ ಕೇಳಿ, ವಿದ್ಯಾರ್ಥಿ ಹಾಗೂ ಯುವಕರಿಗೆ ಯೋಗದ ಅಗತ್ಯತೆ ಕುರಿತು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬರಾವ್ ಇವರ ಜೊತೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ವೆಂಕಟೇಶ್ ಹೂಗಾರ್.
1: ಆತ್ಮೀಯ ಕೇಳುಗರೆ ಹಾಗೂ ಯುವ ಸ್ನೇಹಿತರೆ, ಇವತ್ತು ಯೋಗ ಅನ್ನುವಂಥದ್ದು ಪ್ರತಿಯೊಬ್ಬರ ಬದುಕಿಗೆ ಅಗತ್ಯ ಮತ್ತು ಅನಿವಾರ್ಯ ಅಂತ ನನಗಾದರೂ ಅನ್ನಿಸ್ತಿದೆ, ಬೇರೆ ಬೇರೆ ಕಾರಣಗಳಿಗಾಗಿ. ಸಹಜವಾಗಿ ಯೋಗ ಯಾರು ಮಾಡಬೇಕು ಅನ್ನುವಂಥದ್ದಿತ್ತು, ಯೋಗ ವಯಸ್ಸಾದವರು ಮಾಡ್ತಾರೆ, ಹಿರಿಯರು ಮಾಡ್ತಾರೆ ಅನ್ನುವಂಥ ಭಾವನೆ ಇತ್ತು. ಇವತ್ತು ಹಾಗಿಲ್ಲ, ಅದು ಬದಲಾಗಿದೆ. ನಾವು ಪ್ರತಿ ವರ್ಷ ಜೂನ್ 21ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ. ಯೋಗ ಅವತ್ತೊಂದೇ ಮಾಡಿದರೆ ಸಾಕಾ ಅಥವಾ ಪ್ರತಿದಿನ ಮಾಡಬೇಕೆ ಅನ್ನೋದ್ರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಈ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನಾಂಗಕ್ಕೆ ಯೋಗ ಅಗತ್ಯ ಇದೆಯಾ, ಮತ್ತು ಯಾಕೆ ಈ ಯೋಗ ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ನನ್ನೊಟ್ಟಿಗೆ ರಾಯಚೂರು ಜಿಲ್ಲೆಯ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿಗಳಾದಂಥ ಮತ್ತು ಹಿರಿಯರೂ ಆಗಿರುವಂಥ ವಿಠೋಬರಾವ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಧನ್ಯವಾದ. ಪತಂಜಲಿ ಯೋಗ ಸಮಿತಿಗೆ ನಮ್ಮ ಜಿಲ್ಲೆಯಲ್ಲಿ ಯಾವಾಗಿನಿಂದ ಈ ಆರಂಭ ಆಯಿತು, ಮತ್ತು ನಿಮ್ಮ ಒಂದಷ್ಟು ಪರಿಚಯ?
2: ನಾನು ವಿಠೋಬರಾವ್ ಅಂತ, ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ. ಸುಮಾರು 17 ವರ್ಷದ ಹಿಂದೆ ನಾನು ಹರಿದ್ವಾರಕ್ಕೆ ಹೋಗಿ ರಾಮದೇವ್ ಗುರುಜಿ ಅವರಿಂದ ಅವ್ರ ಮಾರ್ಗದರ್ಶನದಲ್ಲಿ ನಾನು ಯೋಗ ಕಲಿತು ಆಗಿಲಿಂದನೇ ಯೋಗ ಕ್ಲಾಸು, ಯೋಗ ಶಿಬಿರ ತಗೊಳ್ತಿದ್ದೇನೆ. ಅದಕ್ಕಿಂತ ಒಂದು 2-3 ವರ್ಷದ ಮುಂಚಿತವಾಗೇ ರಾಯಚೂರಿನಲ್ಲಿ ನಮ್ಮ ಜಿ ವಿ ಗೌಡ್ರ ಅಂತ ಯೋಗ ಕ್ಲಾಸ್ ತಗೊಳ್ತಿದ್ರು. ಪತಂಜಲಿ ಯೋಗ ಸಮಿತಿ ಸ್ಥಾಪನೆ ಭವರ್ಲಾಲ್ ಜಿ ಮಾಡಿದ್ರು. ಆಮೇಲೆ ರಾಯಚೂರಿನಲ್ಲಿ ಮತ್ತೆ ಸುತ್ತಲೂ ಹಳ್ಳಿಯಲ್ಲಿ ಜಿ ವಿ ಗೌಡ್ರು, ಆಮೇಲೆ ಭಂಗಿ ಗೋಪಾಲ್ ರೆಡ್ಡಿ, ಡಾಕ್ಟರ್ ರಾಮಚಂದ್ರ, ಆಮೇಲೆ ಮಲ್ಲಿಕಾರ್ಜುನ್ ಮಾಸ್ಟರ್, ಇವರೆಲ್ಲ ಕಲಿತು ಯೋಗನ ಪ್ರಾರಂಭ ಮಾಡಿದರು. ನಾನು ಕೋರ್ಟಿನಲ್ಲಿ ಶಿರಸ್ತೆದಾರ್ ಅಂತ ಇದ್ದೆ.
1: ರಾಯಚೂರಲ್ಲೇನೆ
2: ಜಿಲ್ಲಾ ನ್ಯಾಯಾಲಯದಲ್ಲಿ ಇದ್ದೆ. ಆವಾಗೂ ಕೂಡ ಸರ್ವಿಸ್ನಾಗಿ ಇದ್ದೊತ್ತಿಗೂ ಕೂಡ ನಾನು ಸುಮಾರು ಶಿಬಿರಗಳನ್ನು, ಯೋಗ ಶಿಬಿರಗಳನ್ನು ತಗೊಳ್ತಿದ್ದೆ. ಒಂದು 5-6 ವರ್ಷ ಸರ್ವಿಸ್ನಲ್ಲಿ ಇದ್ದೊತ್ತಿಗೆನೆ ತಗೊಳ್ತಿದ್ದೆ. ಆಮೇಲೆ ರಿಟೈರ್ಡ್ ಆದೆ. ರಿಟೈರ್ಡ್ ಆಗಿ ಈಗ ನಾನು ಫುಲ್ ಟೈಮ್ ಈ ಯೋಗ ಸಮಿತಿಗೇನೆ ಕೊಡ್ತಾ ಇದ್ದೇನೆ. ಆಮೇಲೆ ಶಿಬಿರ ಮಾಡೋದು, ಆಮೇಲೆ ಬೇರೆ ಬೇರೆ ಕಡೆಗೆ ಯೋಗ ಕ್ಲಾಸಸ್ ತಗೊಳ್ಳೋದು, ಅದನ್ನ ಸ್ವಲ್ಪ
1: ಮಾಡ್ತಾ ಇರ್ತೀನಿ. ಯೋಗ ಯಾವ ವಯಸ್ಸಿನವರಿಗೆ ಆರಂಭ ಆಗಬೇಕು ಅಥವಾ ಯಾವ ವಯಸ್ಸಿನವ್ರು ಕಲ್ತ್ರೆ ಶ್ರೇಷ್ಠ ಅಂತ ಅನಿಸ್ತದೆ?
2: ಯೋಗ ಪ್ರಾರಂಭ ಮಿನಿಮಮ್ ವಯಸ್ಸು 5 ವರ್ಷದಿಂದ, ಅದಕ್ಕೆ ಮ್ಯಾಕ್ಸಿಮಮ್ ಇಷ್ಟೇ ವಯಸ್ಸಿನವರಿಗಂತ ಇಲ್ಲ. ಇಷ್ಟೇ ವಯಸ್ಸಾಗಿದ್ರು ಯೋಗನ ಮಾಡಬಹುದು,
1: ದೇಹ ಸ್ಪಂದಿಸುವವರಿಗೆ
2: ಮಾಡಬಹುದು. ಆದರೆ ವಯಸ್ಸಾದಂಗೆಲ್ಲ ಏನು ಫಿಸಿಕಲಿ ಎಕ್ಸಸೈಸ್ ಮಾಡಲಿಕ್ಕೆ ಆಗೋದಿಲ್ಲ, ಆಸನ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಪ್ರಾಣಾಯಾಮನ್ನ ಮಾಡ್ಬೋದು. ಪ್ರಾಣಾಯಾಮ ಅಂತಂದರೆ ಗಾಳಿ ವಿಧ ವಿಧವಾಗಿ ಒಳಗೆ ತಗೊಳ್ಳೋದು ಮತ್ತು ವಿವಿಧ ರೀತಿಯಿಂದ ಹೊರಗೆ ಬಿಡೋದು. ಈ ಪ್ರಾಣಾಯಾಮನ್ನ ನಮ್ಮ ಕೊನೆ ಉಸಿರು ಇರೋವರೆಗೂ ಈ ಪ್ರಾಣಾಯಾಮನ ನಾವು ಮಾಡ್ಬೋದು.
1: ಸಹಜವಾಗಿ ಒಂದು ಪ್ರಶ್ನೆ ಇರ್ತದೆ, ಯಾಕೆ ಯೋಗ ಕಲಿಬೇಕು?
2: ಒಂದು ಇದೆ ನಮ್ಮಲ್ಲಿ, ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಯೋಗ ಮಾಡೋದು ಕೇವಲ ವಯಸ್ಸಾದವರು ಮಾತ್ರ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಮೊದಲೇ ಮಾಡಿದರೆ ನಾವು ರೋಗಗಳು ಬರಲಾರ್ದಂಗೆ ಮಾಡ್ಬೋದು. ಈಗಷ್ಟು ಸಾಕಷ್ಟು ಜನ ಏನು ಮಾಡ್ತಾರೆ, ಬಹಳಷ್ಟು ರೋಗಗಳು ಕಾಡಿಸಿದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ನಮ್ಮ ಬಾಡಿ ಎಲ್ಲ ಪೂರ್ತಿ ರೋಗಗಳಿಂದ ತುಂಬಿ ಬಾಡಿ ಅನ್ನೋದು ಕ್ರ್ಯಾಪ್ ಆಗಿಬಿಟ್ಟಿರ್ತದೆ. ಆ ಟೈಮ್ನಲ್ಲಿ ಯೋಗ ಕಡೆ ನೋಡ್ತಾರೆ. ಇಲ್ಲಂತಂದರೆ ಕೆಲವರು ಏನು ಮಾಡ್ತಾರೆ, ಏನಾದರೂ ಆದರೆ ಒಂದೆರಡು ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ, ಒಂದೆರಡು ಇಂಜೆಕ್ಷನ್ ತೊಗೊಳ್ಳೋಣ ಅಂತ ಆ ಭಾವನೆ ಇರ್ತದೆ. ಆದರೆ ಅದು ಬರೋದಕ್ಕಿಂತ ಮುಂಚಿತವಾಗೇ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನಿದ್ವೆ, ಆ ರೋಗ ಬರಲಾರ್ದಕ್ಕಿಂತ ಮುಂಚೆನೇ ನಾವು ಮಾಡಿದರೆ ಈ ರೋಗಗಳು ಬರೋದಿಲ್ಲ. ಆಮೇಲೆ ನಮ್ಮಲ್ಲಿ ಈಗ ಸಣ್ಣ ವಯಸ್ಸಿನವರು, ಯುವಕರು, ವಿದ್ಯಾರ್ಥಿಗಳು ಮಾಡಿದರೆ ಏನು, ಒಂದು ಚೈತನ್ಯ ಬರ್ತದೆ, ಮುಂದೆ ಅವರಿಗೆ ಯಾವುದೇ ರೋಗಗಳು ಬರೋದಿಲ್ಲ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಬಹಳಷ್ಟು ಉಪಯೋಗ ಇದೆ. ಆದರೆ ಈಗಿನ ಯುವಕರು ಅದು ನಮಗೆ ಅಲ್ಲ ಅಂತ ಒಂದು ತಪ್ಪು ಕಲ್ಪನೆ ಮಾಡಿಕೊಂಡಿದ್ದಾರೆ.
1: ಈ ಯೋಗ ವಿದ್ಯಾರ್ಥಿಗಳು ಯಾಕೆ ಕಲಿಬೇಕು?
2: ಶಾಲಾ ಕಾಲೇಜಿನಲ್ಲಿ ಇವತ್ತಿನ ನಾಳೆ ಏನ್ ಮಾಡ್ತಾರೆ, ಜೂನ್ ಅಲ್ಲ ಕೇವಲ 21 ಜೂನ್ ಯೋಗ ದಿನಾಚರಣೆ ಅಂಗವಾಗಿ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾರೆ. ಆವಾಗ ನಮ್ಗೆ ಶಿಕ್ಷಕರನ್ನ ಕರೆಸ್ತಾರೆ, ಆಮೇಲೆ ಕೆಲವರು ಫೋಟೋಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಅಂದ್ರೆ ನಾವು ಶಾಲೆ ಕಾಲೇಜಿನಲ್ಲಿ ಯೋಗ ಮಾಡಿದ್ದೇವೆ ಅಂತ ತೋರಿಸ್ಲಿಕ್ಕೆ, ಆದರೆ ಅದರಿಂದ ಏನು ಅನುಕೂಲ ಪಡ್ಕೊಂಡಿದ್ದೇವೆ ಅನ್ನೋದು ಬಗ್ಗೆ ಅವರು ಅಷ್ಟು ಮಹತ್ವ ಕೊಡೋದಿಲ್ಲ. ವಿದ್ಯಾರ್ಥಿಗಳಿಗೆ ಇವತ್ತು ನಾಳೆ ಹೇಗೆ ಅನುಕೂಲ ಅಂತಂದರೆ ಮರೆವು ಜಾಸ್ತಿ. ವರ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಓದಿರ್ತಾರೆ, ಆದರೆ ಎಕ್ಸಾಮ್ನಲ್ಲಿ ಹೋಗಿ ಕ್ವಶನ್ ಪೇಪರ್ ಕೈಯಲ್ಲಿ ಹಿಡಿದ ತಕ್ಷಣ ಅವರಿಗೆ ಏನಾಗ್ತದೆ, ಅವು ಓದಿದ್ದೆಲ್ಲ ನೆನಪಿಗೆ ಬರೋದಿಲ್ಲ ಅಂತಂದರೆ ಈ ಯೋಗ ಮಾಡಿದರೆ, ಸ್ಪೆಷಲ್ಲಿ ಭ್ರಾಮರಿ ಪ್ರಾಣಾಯಾಮ ಅಂತಂದರೆ ಎರಡು ಕಿವಿಯಿಂದ ಎರಡು ನಮ್ಮ ಕೈಯಿಂದ ಹುಬ್ಬಿನಿಂದ ಎರಡು ಒತ್ತಿ, ಅಂದರೆ ಹೊರಗಿನ ಸೌಂಡ್ ಕೆಡಲಾರ್ದಂಗೆ ನಮ್ಮ ತೋರ್ಬೆರಳು ಹಣೆ ಮೇಲೆ, ಮೂರು ಬೆರಳು ಕಣ್ಣಿನ ಮೇಲೆ ಇಟ್ಟು ಜೋರಾಗಿ ಶ್ವಾಸ ತಗೊಂಡು, ನಾವು ಜೋರಾಗಿ ಶ್ವಾಸ ಬಿಡೋ ಮುಂದಗಡೆ ಅಂತ, ಇದು ಭ್ರಾಮರಿ ಪ್ರಾಣಾಯಾಮ.
1: ಇದು ವಿದ್ಯಾರ್ಥಿಗಳು ಮಾಡಿದ್ರು.

0: ಪುಣ್ಯಾರ್ಥಿಗಳು ಮಾಡಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ.
1: ಒಟ್ಟು ನಿಮಿಷ ಎಷ್ಟು ಸಲ ಅಂತ ಏನಾದ್ರೂ,
0: ಅವರು 3 ಸಾರೆ 5 ಸಾರೆ 11 ಸಾರೆ 21 ಸಾರೆ ಅವರವರು ಅದು ಹೇಗೆ ಅವರಿಗೆ ಮೆದುಳಿಗೆ ಅದು ಒಂದು ಎಕ್ಸಸೈಸ್ ಅಂತ ನಾವು ಏನ್ ಮಾಡ್ತೀವಿ, ಕಿವಿ ಮುಚ್ಚಿಕೊಂಡಿರ್ತೇವೆ. ಶಬ್ದ ಏನಾಗ್ತದೆ, ನಮ್ಮ ಮೆದುಳಿನ ಸುತ್ತಲೂ ಒಂದು ತರಂಗ, ಶಬ್ದದ ತರಂಗ
1: ತಿರುಗುತ್ತದೆ,
0: ಜುಮ್ ಅನ್ನಂಗೆ ಆಗ್ತದೆ. ಎಕ್ಸಾಕ್ಟ್ಲಿ ಆ ಜುಮ್ ಅನ್ನಂಗೆ ಏನಾಗ್ತದೆ, ಅದು ಒಂದು ಮೆದುಳಿಗೆ ಎಕ್ಸಸೈಸ್ ಆಗ್ತದೆ. ಇದರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗ. ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಅಲ್ಲದೆ ಮತ್ತೆ ಇನ್ನೊಂದು ಓಂಕಾರ. ಓಂಕಾರ ಮಾಡಿದ್ರು ಕೂಡ ಹೇಗೆ ಲಾಭ ಆಗ್ತದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳು ಓದ್ತಿರ್ತಾರೆ, ಬುಕ್ ಓದ್ತಿರ್ತಾರೆ, ಆದ್ರೆ ಅವ್ರ ಮನಸ್ಸು ಏನೋ ಒಂದು ವಿಚಾರ
1: ಮಾಡ್ತಾರೆ,
0: ವಿಚಲಿತವಾಗ್ತದೆ. ನಮ್ಮ ತಂದೆ ಅವರು ಹಿಂಗೆ ಹೇಳಿದ್ರು, ನಮ್ಮ ತಾಯಿಯವರು ಅದು ಹೇಳಿದ್ರು, ನಮ್ಮ ಫ್ರೆಂಡ್ ಹಿಂಗೆ ಹೇಳಿದ್ರು, ಮನಸ್ಸು ಯಾವ
1: ಕಡೆ
0: ಚಂಚಲ ಅಂದ್ರೆ ನಾನು ಹೇಳೋದು ಏಕಾಗ್ರತೆ ಇರೋದಿಲ್ಲ.
1: ಆ
0: ಏಕಾಗ್ರತೆ ಬರಬೇಕು ಅಂತಂದ್ರೆ ಓಂಕಾರ, ಇದನ್ನು ಕೂಡ 5 ಸಾರೆ 11 ಸಾರೆ 21 ಸಾರೆ ಓಂಕಾರ ಹೇಳಿದ್ರೆ, ಒಂದು ಓಂಕಾರಕ್ಕೆ ಪಾದದಿಂದ ಮಿದುಳಿನವರೆಗೂ ನರನಾಡಿಗಳು ಆಕ್ಟಿವ್ ಆಗ್ತವೆ.
1: ನಿಂಗೆ ಮಾಡೋದು ಸರ್,
0: ಇದರಲ್ಲಿ ಅಕಾರ ಊಕಾರ ಮಕಾರ ಮಿಶ್ರಿತ ಇರ್ತದೆ. ನಾನು ಮಾಡಿ ತೋರಿಸ್ತೇನೆ. ಮೊದಲು ಅಕಾರ, ಆಮೇಲೆ ಊಕಾರ, ಆಮೇಲೆ ಮಕಾರ, ಲಾಸ್ಟಿಗೆ 3ರಲ್ಲಿ ಮಕಾರ ಹೇಳೋ ಮುಂದೆ ತುಟಿ ಮುಚ್ಚಬೇಕು. ತುಟಿ ಮುಚ್ಚಿ ಅನ್ಬೇಕು ಅಂತ. ಅಕಾರ ಹೇಳಿದರೆ ಪಾದದಿಂದ ಹೊಕ್ಕಳವರೆಗೂ ಏನು ನಮ್ಮ ನರಗಳು ಇರ್ತವೆ ಅವು ಆಕ್ಟಿವ್ ಆಗ್ತವೆ. ಆಮೇಲೆ ಊಕಾರ ಹೇಳಿದರೆ ಹೊಕ್ಕಳದಿಂದ ತಲೆವರೆಗೂ ಏನು ನಮ್ಮ ಬಾಡಿ ಇದು ಇರ್ತದೆ ಅದರೂ ಅವು ಎಲ್ಲ ನರಗಳು ಆಕ್ಟಿವ್ ಆಗ್ತವೆ. ಆಮೇಲೆ ಮಕಾರ, ಮ ತುಟಿ ಮುಚ್ಚಿ ಅಂತವೆ, ಇದು ಮೆದುಳಿಗೆ ಒಂದು ಆಕ್ಟಿವ್ನೆಸ್ ಬರ್ತದೆ. ಈ 3 ಕಾಂಬಿನೇಷನ್ ಹೇಗೆ ಹೇಳಬೇಕು ಅನ್ನೋದು ಹೇಳ್ತೇನೆ. ಅಕಾರ ಊಕಾರ ಮತ್ತೆ ಮಕಾರ, ಹೀಗೆ ಹೇಳಿದರೆ ನಮಗೆ ಪೂರ್ತಿ ಲಾಭ ಸಿಗ್ತದೆ.
1: ಯಾಕಂತ ಯುವಕರು 18 ರಿಂದ 30 ವರ್ಷದ ಒಳಗಿನವಂಥವ್ರು ಇರ್ತಾರೆ, ನಮ್ಗೆ ಯಾಕೆ ಬೇಕು ಯೋಗ, ನಾವೆಲ್ಲ ದಷ್ಟಪುಷ್ಟವಾಗಿದ್ದೀವಿ ಅನ್ನುವಂಥದ್ದು ಅವ್ರ ಮನೋಭಾವ ಇರ್ತದೆ. ಯೋಗ ಅವರಿಗೂ ಕೂಡ ಎಷ್ಟು ಅಗತ್ಯ ಇದೆ.
0: ಈಗ ವಾಯು ಮಾಲಿನ್ಯ ಹೆಚ್ಚಾಗಿದೆ, ಆಮೇಲೆ ನಾವು ಏನು ನೀರು ಕುಡಿತೇವೆ ಅದು ಕಲುಷಿತ ನೀರಿದೆ. ಬಹಳಷ್ಟು ಮಿನರಲ್ ನಾವು ವಾಟರ್ ಕುಡಿತೇವೆ, ನೀರು ಕುಡಿತೇವೆ ಅಂತ ಒಂದು ಕಲ್ಪನೆ ಇರಬಹುದು, ಆದರೆ ನೀರಿನಲ್ಲಿ ಕೆಮಿಕಲ್ ಹಾಕಿ ಅವರು ಕೊಡ್ತಾರೆ ಅಷ್ಟೇ. ಕಲಬೆರಕೆಯ ಮತ್ತು ವಿಷಪೂರಿತ ಆಹಾರ, ಭತ್ತ ಬೆಳೆದು ಹೇಗೆ ಬೆಳೀತಾರೆ, ಯೂರಿಯಾ ಹಾಕಿ ಬೆಳೀತಾರೆ, ರಾಸಾಯನಿಕ ಹಾಕ್ತಾರಲ್ಲ, ಎಷ್ಟೇ ನಾವು ತೊಳೆದ್ರು ಆ ಅಕ್ಕಿಯಲ್ಲೇನೆ ಒಂದು ವಿಷಕಾರಿ ಆ ಯೂರಿಯಾದ್ದು ಪೋರ್ಷನ್ ಬಂದ್ಬಿಡ್ತದೆ, ಹೋಗೋದಿಲ್ಲ. ಆಮೇಲೆ ಈಗ ಕಾಯಿಪಲ್ಯ ಮತ್ತೆ ಬೇರೆ ಹಣ್ಣಿಗೆ ಏನ್ ಮಾಡ್ತಾರೆ, ಪೆಸ್ಟಿಸೈಡ್ಸ್ ಹಾಕಿ ಬೆಳೆಸ್ತಾರೆ. ತೊಳೆದ್ರು ಕೂಡ ಆ ಪೆಸ್ಟಿಸೈಡ್ಸ್ ಅಂಶ ಅದರಲ್ಲಿ ಬಂದ್ಬಿಡ್ತದೆ. ಆಮೇಲೆ ಇವತ್ತು ನಾಳೆ ಹಣ್ಣಿಗೆ ಮತ್ತೆ ಕಾಯಿಪಲ್ಯಗೆ ರಾತ್ರಿ ಇಂಜೆಕ್ಷನ್ ಮಾಡಿದ್ರೆ ಬೆಳಗಾಗೋದ್ರಲ್ಲಿ ಇಷ್ಟು ದಪ್ಪ ಆಗ್ತದೆ. ಆಮೇಲೆ ತಾವು ಟಿವಿಯಲ್ಲಿ ಬೇರೆ ಇದರಲ್ಲಿ ನೋಡಿರ್ಬೋದು, ಹಾಲು ಕೂಡ ಇವತ್ತು ನಾಳೆ ಯೂರಿಯಾದಿಂದ ಹಾಲು ಮಾಡಿ ಅದಕ್ಕೆ ಹಾಲಿನ ಎಸೆನ್ಸ್ ಹಾಕ್ತಾರೆ. ಯಾವುದೇ ಕಾಯಿ ಇರಲಿ ಹಣ್ಣು ಆಗೋದು ನ್ಯಾಚುರಲ್ ಆಗಿ ಆಗಬೇಕು, ಆದರೆ ಒಂದೇ ದಿವಸದಲ್ಲಿ ಅದು ಕೆಮಿಕಲ್ನಲ್ಲಿ ಬಾಳೆಹಣ್ಣಾಗಿರ್ಬೋದು ಇನ್ನೊಂದೇ ಹಣ್ಣಾಗಿರ್ಬೋದು ಅದನ್ನ ಅದ್ದಿ ಕಾಯಿದ್ದಿದ್ದನ್ನ ಒಂದೇ ಸ್ವಲ್ಪ ಹೊತ್ತಿನಲ್ಲಿ
1: ಹಣ್ಣು
0: ಮಾಡಿಬಿಡ್ತಾರೆ. ಇದರಿಂದ ಏನಾಗ್ತದೆ ಅಂತಂದ್ರೆ, ನಾವು ಏನು ಆಹಾರ ತಗೊಳ್ತಾ ಇದ್ದೇವೆ ಅದು ವಿಷಪೂರಿತ ಆಹಾರ ಇದೆ.
1: ಪ್ಯೂರಿಟಿ ಅನ್ನುವಂಥದ್ದು ಏನಿಲ್ಲ,
0: ಏನು
1: ಅನ್ನುವಂಥದ್ದು ಹೇಳಕ್ಕಾಗಲ್ಲ,
0: ಏನು ನಾವು ತಿನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಿಷಪೂರಿತ ಆಹಾರದಿಂದ ಕಲಬೆರಕೆಯ ನೀರು. ಆಮೇಲೆ ಈ ಯುವಕರಲ್ಲಿ ಏನಾಗಿದೆ, ಪಿಜ್ಜಾ ಮತ್ತು ಬರ್ಗರ್ ಏನದು, ಮೈದಾ ಹಿಟ್ಟಿನದು. ಆಮೇಲೆ ಬಹಳಷ್ಟು ಯುವಕರು ಬೇಕರಿಯಲ್ಲಿ ಬಹಳಷ್ಟು ಐಟಮ್ಗಳು ತಿಂತಾರೆ, ಐಟಮ್ಗಳೆಲ್ಲ ಆಮೇಲೆ ಮೈದಾದಿದೆ, ಮೈದಾ ಅದೇನಾಗುತ್ತೆ, ರಕ್ತನಾಳದಲ್ಲಿ ಕೂತ್ಕೊಂಡು ಆ ರಕ್ತನಾಳದಲ್ಲಿ ಆ ಕೊಬ್ಬಿನ ಅಂಶ ಮೈದಾದ ಅಂಶ ಕೂತ್ಕೊಂಡು ತಾವು ನೋಡಿರ್ಬೋದು ಇವತ್ತು ನಾಳೆ ಯುವಕರಿಗೆ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಆಗ್ತಾ
1: ಇದೆ.
0: ಇದರಿಂದ ಹಾರ್ಟ್ ಅಟ್ಯಾಕ್ ಆಗ್ತದೆ. ನಾವು ಮೊದಲು ಕೇಳ್ತಿದ್ವಿ ಏನು, ವಯಸ್ಸಾದವರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್.

0: ಮುಂದೆ ಯಾವುದು ಇಲ್ಲ. ಇದರಿಂದ ಬಹಳಷ್ಟು ಯುವಕರಿಗೆ ಅನಾರೋಗ್ಯ ಬಂದು ಹಾರ್ಟ್ ಅಟ್ಯಾಕ್ ಬಂದರೆ ಹಾಸ್ಪಿಟ್ಲಿಗೆ ಹೋಗಷ್ಟು ಕೂಡ ಸಮಯ ಇರಲಾರದೆ ಇಮ್ಮಿಡಿಯೇಟ್ ಡೆತ್. ಕೆಲವರಿಗೆ ವಯಸ್ಸಾದವರಿಗೆ ಹಾರ್ಟ್ ಅಟ್ಯಾಕ್ ಆದರೆ ಉಳಿತಾರೆ, ಕೆಲವರು ಉಳಿದು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಮತ್ತೆ ಎಷ್ಟೋ ವರ್ಷ
1: ಬದುಕ್ತಾರೆ.
0: ಆದರೆ ಇಂದಿನ ಯುವಕರು ಏನಿದ್ದಾರೆ, ಈ ಬದಲಾದ ಜೀವನ ಶೈಲಿಯಿಂದ ಮತ್ತು ವಿಷಪೂರಿತ ಆಹಾರದಿಂದ ಏನು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇಮ್ಮಿಡಿಯೇಟ್ ಡೆತ್ ಆಗ್ತಾ ಇದೆ.
1: ಸೊ ಇದೆಲ್ಲವುಗಳಿಂದ ಹೊರಗೆ ಬರಲಿಕ್ಕೆ ಯೋಗ ಪೂರಕವಾಗಿ ಕೆಲಸ ಮಾಡುತ್ತೆ,
0: ಬಹಳ ಇದರಲ್ಲಿ ಇದೆ. ಏನು ಅಂತಂದ್ರೆ, ಯುವಕರಿಗೆ ಬಹಳಷ್ಟು ನಾನು ಹೇಳಿದೆ ಏನು ಪಿಜ್ಜಾ ಬರ್ಕರ್ ಬೇಕರಿ ಐಟಮ್ಸ್ ಆಮೇಲೆ ಅವೆಲ್ಲ ತಿಂದು ರಕ್ತನಾಳದಲ್ಲಿ ಏನಾಗ್ತದೆ, ಕೊಲೆಸ್ಟ್ರಾಲ್ ಅಂಶ ಬಹಳ ಆಗಿ ರಕ್ತ ಹಾರ್ಟಿಗೆ ಹೋಗೋದಿಲ್ಲ. ಇದರಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ಕಪಾಲಭಾತಿ ಪ್ರಾಣಾಯಾಮನ ಮಾಡಬೇಕು, ವಿದ್ಯಾರ್ಥಿಗಳಾಗಲಿ ಆಮೇಲೆ ಯುವಕರಾಗಲಿ. ಕಪಾಲಭಾತಿ, ಕಪಾಲಭಾತಿ ಅಂತಂದರೆ ಶ್ವಾಸ ಜೋರಾಗಿ ಬಿಡೋದು. ಬಿಟ್ಟು ನಾವು ಶ್ವಾಸ ಯಾವಾಗ ಜೋರಾಗಿ ಬಿಡ್ತೇವೆ, ಸೈಮಲ್ಟೇನಿಯಸ್ಲಿ ಹೊಟ್ಟೆ ಭಾಗ ಸ್ವಲ್ಪ ಒಳಗಡೆ ಹೋಗ್ಬೇಕು. ತೋರಿಸ್ತೇನೆ ಇಷ್ಟು, ಬರೇ ನಮ್ಮ ಕಾನ್ಸಂಟ್ರೇಷನ್ ಶ್ವಾಸ ಬಿಡೋದ್ರಲ್ಲಿ ಇರಬೇಕು. ತಗೊಳ್ಳೋದು ತಾನೇ ಬಂದ್ಬಿಡ್ತದ, ನಾವು ಶ್ವಾಸ ಬಿಡೋ ಮುಂದೆ ಹೊಟ್ಟೆ ಸ್ವಲ್ಪ ಒಳಗಡೆ ಹೋಗ್ಬೇಕು. ಇದು ಒಳಗಡೆ ಇದ್ದ ಏನು ಕೊಲೆಸ್ಟ್ರಾಲ್ ಏನಿದೆ ಇದನ್ನ ಬರ್ ಮಾಡ್ತದೆ. ಮತ್ತೆ ಇದರಿಂದ ಇವತ್ತು ಕಾಮನ್ ಏನಂದ್ರೆ ಗ್ಯಾಸು, ಎಸಿಡಿಟಿ, ಖಾರ ತಿಂತೇವೆ, ಹುಳಿ ತಿಂತೇವೆ, ಎಸಿಡಿಟಿ ಎದೆ ಉರಿತದೆ, ಇವೆಲ್ಲವನ್ನೂ ಕಡಿಮೆ ಆಗ್ತಾವ. ಆಮೇಲೆ ಶುಗರ್ ಇದ್ರೂ ಕೂಡ ಕಪಾಲಭಾತಿ ಪ್ರಾಣಾಯಾಮನಿಂದ ಕಡಿಮೆ ಆಗ್ತದೆ,
1: ಕಂಟ್ರೋಲ್
0: ಬರ್ತದೆ. ಹೇಗಂದ್ರೆ ಒಳಗಿನ ದೇಹದ ಸ್ವಚ್ಛತೆ, ಕೆಲವರು ಕೇಳಬಹುದು ಒಳಗೆ ತೊಳೆಯ ಅವಶ್ಯಕತೆ ಏನ್ರಿ ಎದಕ್ಕಿದೆ. ಈಗ ನಾವು ಘೀ ರೈಸು ಯಾವುದು ಮಿರ್ಚಿ ಭಜಿನ ಯಾವುದೋ ಎಣ್ಣೆ ಅಂಶ ತಿಂದ್ರೆ ಕೈಗೆಲ್ಲ ಎಣ್ಣೆ ಅಂಶ ಆಗುತ್ತೆ, ಬರೇ ನೀರ್ ಹಾಕಿದ್ರೆ ಆ ಎಣ್ಣೆ ಅಂಶ ಹೋಗೋದಿಲ್ಲ. ಅದಕ್ಕೆ ನಾವು ಸೋಪ್ ಹಾಕಿ ತೊಳಿತೇವೆ, ಆಮೇಲೆ ಲಿಂಬೆ ಹಣ್ಣು ಹಾಕ್ತೇವೆ, ಇಲ್ಲ ಅಂದ್ರೆ ಯಾವುದೋ ಒಂದು ಬಟ್ಟೆಗೆ ಒರೆಸ್ತೇವೆ. ವರ್ಷಾನುಗಟ್ಲೆ ನಾವು ಈ ಎಣ್ಣೆ ಅಂಶನ ತಿಂದಿದ್ದು ಒಳಗಡೆ ಅದು ಕೇವಲ ನೀರ್ ಹಾಕಿದ್ರೆ ಹೋಗೋದಿಲ್ಲ. ಅದಕ್ಕೆ ಈ ಕಪಾಲಭಾತಿ ಪ್ರಾಣಾಯಾಮ ಮಾಡಿದ್ರೆ ಒಳಗಿನ ದೇಹದ ಸ್ವಚ್ಛತೆ ಮಾಡ್ತದೆ.
1: ಯೋಗವನ್ನ ಹೇಗೆ ರೂಢಿಸ್ಕೊಳ್ಬೇಕು ಅಂತ ಹೇಳ್ತೀರಿ?
0: ನುರಿತವರ ಹತ್ರ, ಈಗ ಇಲ್ಲೇ ರಾಯಚೂರಿನಲ್ಲೇನೆ ಎಲ್ ವಿ ಡಿ ಕಾಲೇಜ್ನಲ್ಲಿ, ಆಮೇಲೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಟ್ಟೆ ಮೇಲೆ ಡೈಲಿ ಕ್ಲಾಸಸ್ ನಡೀತೇವೆ ನಮ್ದು. ಆಮೇಲೆ ಎ ಪಿ ಎಂ ಸಿ ಗ್ರೌಂಡ್ನಲ್ಲಿ ಪತಂಜಲಿ ಕಡೆಯಿಂದ ಉಚಿತ ಯೋಗ ಶಿಬಿರಗಳು ಡೈಲಿ. ಅಂಥವ್ರ ಹತ್ರ ಹೋಗಿ ಜಾಯ್ನ್ ಆಗಿ ನಾನು ಹೊಸದಾಗಿ ಬಂದಿದ್ದೇನೆ ಅಂತಂದರೆ, ಮತ್ತೆ ಅವರು ನಮ್ಮ ಯೋಗ ಶಿಕ್ಷಕರು ಇರ್ತಾರೆ, ಅವರಿಗೆ ಹೊಸದಾಗಿ ಬಂದವರಿಗೆ ಎಲ್ಲ ತಿಳಿ ಹೇಳಿ ಹೇಗೆ ಮಾಡಬೇಕು. ಅದರಿಂದ ಏನು ಹೇಳ್ತಾರೆ ಯೋಗದಲ್ಲಿ ಅಂತಂದರೆ, ಮೊದಲು ಹೇಗೆ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಆಮೇಲೆ ಅದರಿಂದ ಲಾಭಗಳು ಏನು, ಒಂದೊಂದು ಪ್ರಾಣಾಯಾಮ ಒಂದೊಂದು ಆಸನ ಅದರದೇ ಆದಂಥ ಲಾಭಗಳು ಇರ್ತವೆ. ಅವಾಗ ನಿಮಗೇನು ಪ್ರಾಬ್ಲಮ್ ಇದೆ, ಈಗ ಡೆವಲಪ್ಮೆಂಟ್ ಆಗಬೇಕು, ನೆನಪಿನ ಶಕ್ತಿ ಹೆಚ್ಚಿಗೆ ಆಗಬೇಕು, ಅಥವಾ ಯಾವುದೋ ಡಯಾಬಿಟಿಕ್ ಇದೆ, ಬಿ ಪಿ ಹೆಚ್ಚಿದೆ, ಅದನ್ನು ರೋಗ ನಿವಾರಣೆಗೆ ತಿಳಿಸ್ತಾರೆ. ಆಮೇಲೆ ಅವಾಗವಾಗ ನಾವು ಊರಲ್ಲಿನೂ ಕೂಡ ಈ ಒಂದು ವಾರದ ಶಿಬಿರಗಳನ್ನು ಮಾಡ್ತಿರ್ತೇವೆ, ಅದರಲ್ಲಿನೂ ಕೂಡ ವಿವರವಾಗಿ ಹೇಳ್ತೇವೆ ನಿಮಗೆ ಪರ್ಟಿಕ್ಯುಲರ್ ಈ ಪ್ರಾಬ್ಲಮ್ ಇದೆ ಅಂತಂದರೆ ಈ ಆ ಪ್ರಾಬ್ಲಮ್ಗೆ ಯಾವ ಆಸನಗಳು ಮಾಡಬೇಕು, ಆ ಯಾವ ಪ್ರಾಣಾಯಾಮ ಮಾಡಬೇಕು, ಏನು ಆಹಾರ ತಗೋಬೇಕು, ಅದನ್ನು ಕೂಡ ನಾವು ಹೇಳ್ತೇವೆ.
1: ಗ್ರಾಮೀಣ ಭಾಗದಲ್ಲಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಕಲಿಸುವಂಥದ್ದು ಹೇಗೆ ಆಗಬೇಕು ಅಂತ ಹೇಳ್ತೀರಿ? ನಿಮ್ಮ ಸಮಿತಿಯವರು ಆ ಥರ ಕೊಲಾಬರೇಟ್ ಮಾಡ್ಕೊಂಡು ಮಾಡುವಂಥದ್ದು ಆಗುತ್ತಾ?
0: ನಾವು ಸಾಕಷ್ಟು ಹಳ್ಳಿಗಳಿಗೂ ಹೋಗಿ ಯೋಗ ಒಂದೊಂದು ವಾರದ್ದು ಯೋಗ ಶಿಬಿರ ಮಾಡಿದ್ದೇವೆ. ಶಾಲಾ ಕಾಲೇಜಿನಿಂದ ಮೊದಲಿನಿಂದನೇ ಅವರಿಗೆ ಯೋಗ ಹೇಳಿದರೆ ಯಾವುದೇ ಅವರಿಗೆ ರೋಗಗಳು ಬರೋದಿಲ್ಲ, ಆಮೇಲೆ ಅವರ ಬೆಳವಣಿಗೆಗೆ ಸಹಾಯಕಾರಿ ಆಗ್ತದೆ, ಅವರಿಗೆ ಮಾನಸಿಕ ನೆಮ್ಮದಿ ಕೂಡ ಇರ್ತದೆ, ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ, ಆಮೇಲೆ ಓದೋದ್ರಲ್ಲಿ ತಮ್ಮ ಕರಿಯರ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಈಗ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯೋಗ ಕಲಿತ್ರೆ ಏನಾಗ್ತದೆ ಅಂದರೆ ಒಂದು ಆತ್ಮಬಲ ಬರ್ತದೆ. ಅವರು ತಮ್ಮ ಗುರಿ ಏನಿದೆ ಆ ಗುರಿ ಮುಟ್ಲಿಕ್ಕೆ, ಆಮೇಲೆ ಮತ್ತೆ ಜೀವನದಲ್ಲಿ ಹೋರಾಟ ಮಾಡಿ ಯಶಸ್ಸು ಸಾಧಿಸ್ಲಿಕ್ಕೆ ಈ ಯೋಗ ಸಹಾಯ ಆಗ್ತದೆ. ಎಲ್ಲರೂ ವಿದ್ಯಾರ್ಥಿಗಳು ಯುವಕರು ಅರ್ಧ ತಾಸು ಅಥವಾ ಹೆಚ್ಚಿಗೆ ಹೆಚ್ಚಿಗೆ ಒಂದು ತಾಸು ಮಾಡಿದರೆ ಉಳಿ

0: 23 ಗಂಟೆ 24 ಗಂಟೆಯಲ್ಲಿ 23 ಗಂಟೆ ನಿದ್ದೆ ಕೂಡ ಅವ್ರದ್ದು ಬಹಳ ಚೆನ್ನಾಗಿ ಒಂದು ಒಳ್ಳೆ ರೀತಿಯಿಂದ ಸುಗಮವಾಗಿ ಆಗ್ತದೆ ಅವರಿಗೆ. ಅಲ್ಲಿ ಯೋಗ ಶಿಕ್ಷಕರು ಏನಿದ್ದಾರೆ, ಅವರು ಒಬ್ಬರು ಇಲ್ಲಿ ನಮ್ಮ ಶಿಬಿರದಲ್ಲಿ ಬಂದು ಟ್ರೈನಿಂಗ್ ತರಬೇತಿ ತಗೊಂಡು ಅವರವರು ಮಕ್ಕಳಿಗೆ ಹೇಳಬಹುದು. ಪರಮ ಪೂಜ್ಯ ಸ್ವಾಮಿ ರಾಮದೇವ್ ಗುರುಜಿ ಅವರು ಏನಂತಾರೆ, ಇದು ಯೋಗ ಮನೆ ಮನೆಗೆ ಮುಟ್ಟಬೇಕು, ಯೋಗ ಶಿಕ್ಷಕರು ಪ್ರತಿ ಮನೆಯಲ್ಲೂ ಇರಬೇಕು, ನೀವು ಯೋಗ ಕಲೀರಿ, ಯೋಗ ಕಲಿತು ಮೊದಲು ನಿಮ್ಮ ಮನೆಯಲ್ಲೇ ಕಲಿಸ್ರಿ, ಬೇರೆಯವರಿಗೆ ಕಲಿಸೋದು ಆಮೇಲೆ ಇರಲಿ, ನೀವು ನಿಮ್ಮ ಮನೆಯಲ್ಲೇ ಕಲಿಸ್ರಿ, ನೀವು ಕಲಿಸ್ರಿ. ಏನು ಈಗ ಇದು ಯೋಗ ಅನ್ನೋದು ಹೇಗಿದೆ ಅಂತಂದರೆ, ಮನೆಯಲ್ಲಿ ಒಬ್ಬರು ದುಡಿಮೆ ಮಾಡಿ 10 ಜನ ಊಟ ಮಾಡ್ಬೋದು, ಆದರೆ ಇದು ಆರೋಗ್ಯ ಅನ್ನೋದೇನಿದೆ ನಾವು ಪಡಿಬೇಕಂತಂದ್ರೆ ನಾವೇನೇ ಮಾಡಬೇಕು, ಬೇರೆಯವರು ಯಾರೋ ಯೋಗ ಮಾಡಿ ಅದು ನಮಗೆ ಕೊಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ಒಳ್ಳೆಯದಿರಬೇಕು ಅಂತಂದರೆ ನಾವೇ ಮಾಡಬೇಕು. ಅದಕ್ಕೆ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಶಾಲೆ ಹಳ್ಳಿಯವರಾಗಲಿ ಪಟ್ಟಣದವರಾಗಲಿ ಅವರು ಒಂದು ಯೋಗ ಟೀಚರ್ಸ್, ಫಿಸಿಕಲ್ ಟ್ರೈನಿಂಗ್ ಟೀಚರ್ಸ್ ಅಂತ ಇದ್ದಾರೆ, ಅವರು ನಮ್ಮಲ್ಲಿ ಬಂದು ಕಲಿತು ತಮ್ಮ ತಮ್ಮ ಶಾಲೆಯಲ್ಲಿ
1: ಕಲಿಸಿದ್ರೆ ಅನುಕೂಲ ಆಗ್ತದೆ.
0: ಅಥವಾ ಇಲ್ಲ ಯಾವಾಗಾದ್ರೂ ನಾವು ನಿಮಗೇನೆ ಯೋಗ ಶಿಕ್ಷಕರಿಗೆ ಕರೆಸ್ತೀವಿ ಅಂತಂದ್ರೆ ಯಾರಾದರೂ ಶಾಲೆಯವರಿಗೂ ಕಾಲೇಜಿನವರಿಗೂ ಕೂಡ
1: ಕರೆಸ್ತೀವಿ,
0: ನಮ್ಮ ಟೀಮ್ ಇದೆ, ನಾವು ಹೋಗಿ ಅವರಿಗೆ ಯೋಗ ಎಲ್ಲ ಹೇಳ್ಕೊಡ್ಬೇಕು.
1: ಯೋಗ ಯಾವ ಸಮಯದಲ್ಲಿ ಮಾಡಿದ್ರೆ ಬೆಟರ್, ಯಾವಾಗ ಮಾಡಬೇಕು? ಕೆಲವ್ರಿಗೆ ಏನಾಗ್ತದೆ, ಕನ್ಫ್ಯೂಸಸ್ ಇರ್ತದೆ, ಊಟ ಮಾಡಿದ್ಮೇಲೆ ಅಥವಾ ನೀರು ಕುಡಿದ್ಮೇಲೆ ಎಷ್ಟು ನಂತರ ಮಾಡಬೇಕು, ಊಟ ಆದಮೇಲೆ ಎಷ್ಟು ನಂತರ ಮಾಡಬೇಕು, ಅಥವಾ ಊಟಕ್ಕಿಂತ ಮುಂಚೆ ಮಾಡಬೇಕು, ಈವ್ನಿಂಗ್ ಮಾಡಬೇಕು, ಅಥವಾ ಮಲಗುವಕ್ಕಿಂತ ಮಾಡಬೇಕು, ಆ ಥರ ಇರ್ತದೆ, ಹೇಗೆ ಇರ್ತದೆ?
0: ಒಳ್ಳೆ ಪ್ರಶ್ನೆ. ಇದು ಯಾವಾಗ ಮಾಡಬೇಕು ಅಂತಂದರೆ ಪ್ರಾಶಸ್ತಿಕವಾಗಿ ಏನಿದೆ ಅಂತಂದರೆ ಬೆಳಗ್ಗೆ ಮಾಡೋದು ಸರ್ವಶ್ರೇಷ್ಠ. ಯಾಕಂತಂದರೆ ರಾತ್ರಿ ಊಟ ಮಾಡಿರ್ತೇವೆ, ಯಾವಾಗಾದರೂ ಆಗಲಿ ರಾತ್ರಿ ರಾತ್ರಿ ಊಟ ಮಾಡಿದ್ದು ಬೆಳಗ್ಗೆವರೆಗೂ ಅಂತಂದರೆ ಆವಾಗ ಹೊಟ್ಟೆಯಲ್ಲಿ ಖಾಲಿ ಇರ್ತದೆ. ಬೆಳಗ್ಗೆ ಮಾಡೋದು ಬಹಳ ಉತ್ತಮ. ನೀರು ಕುಡಿದು ಒಂದು 10-15 ನಿಮಿಷದಲ್ಲಿನೂ ಮಾಡ್ಬೋದು. ಹಾಲು ಕುಡಿದ್ರೆ ಅದನ್ನು ಡೈಜೆಷನ್ ಟೈಮ್ ಬೇಕಾಗ್ತದೆ, 1-1.5 ತಾಸು ಬಿಡಬೇಕಾಗ್ತದೆ. ಸಪೋಸ್ ಬೆಳಗ್ಗೆ ಮಾಡಲಿಕ್ಕೆ ಅನಾನುಕೂಲ ಆಯಿತು, ಇಲ್ಲ ನಮಗೆ ಸಾಯಂಕಾಲ ನಾವು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಂದರೆ ಊಟ ಮಾಡಿದ 4-5 ತಾಸು ಬಿಟ್ಟು ಮಾಡಬೇಕು, ಯಾವುದೇ ಆಸನ ಆಗಲಿ ಯಾವುದೇ ಪ್ರಾಣಾಯಾಮ ಆಗಲಿ. ಯಾಕಂತಂದರೆ ಈಗ ಊಟ ಮಾಡಿದ ತಕ್ಷಣನೇ ನಾವು ಮಾಡ್ತೀವಿ ಅಂತಂದರೆ ಅದು ಹೊಟ್ಟೆ ಜೀರ್ಣ ಮಾಡ್ತಿರ್ತದೆ, ಅವಾಗ ನಾವು ಯೋಗ ಮಾಡಿದರೆ ಅದು
1: ಸರಿಯಲ್ಲ.
0: ಅದು ಎಲ್ಲದಕ್ಕಿಂತ ಶ್ರೇಷ್ಠ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ನಮ್ಮ ಕಾರ್ಯ ಇದೆ,
1: ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು
0: ನಿತ್ಯ ಕರ್ಮಗಳನ್ನು ಮುಗಿಸಿ ಆಮೇಲೆ ಮಾಡೋದು ಅತಿ ಉತ್ತಮ.
1: ಕೊನೆಯದಾಗಿ ಯಾರೋ ವಿದ್ಯಾರ್ಥಿಗಳು ಅಥವಾ ಯುವಕರು ಗ್ರಾಮೀಣ ಭಾಗದಲ್ಲಿ ಕಲಿಬೇಕು ಅಂತ ಆಸಕ್ತಿ ಇರ್ತದೆ, ಯೋಗ ಕಲಿಬೇಕು ಅಂತ, ಸೊ ಅವರು ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಎಲ್ಲಿ ಸಂಪರ್ಕಿಸಬೇಕು, ಏನು
0: ಸಂಪರ್ಕ ಅಂತಂದರೆ ನನಗೇನೆ ಸಂಪರ್ಕ ಮಾಡಬಹುದು. ನನ್ನ ನಂಬರ್ 8-4-9-5-9-5-9-5-8-0-8-0-2-0-2-0 ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ನಿಮಗೆ ಏನು ಸಹಕಾರ ಬೇಕೋ ಆ ಸಹಕಾರನ ನಾವು ಕೊಡಲಿಕ್ಕೆ ಸಿದ್ಧ.
1: ಯೋಗಕ್ಕೆ ಸಂಬಂಧಪಟ್ಟಂಗೆ ನೀವು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀರಿ ಅನ್ನುವಂಥದ್ದು. ಸರ್, ಎಷ್ಟು ಜನ ನಿಮ್ಮ ಈ ರಾಯಚೂರು ಜಿಲ್ಲಾ ಸಮಿತಿಯಲ್ಲಿ ಟ್ರೈನಿಂಗ್ ಮಾಡಲಿಕ್ಕೆ ನಿಮ್ಮ ಪತಂಜಲಿ ಸಮಿತಿಯಲ್ಲಿ ಎಷ್ಟು ಜನ ಇದ್ದೀರಿ?
0: ಸುಮಾರು 25-30 ಜನ ಶಿಕ್ಷಕರು
1: ರಾಯಚೂರು
0: ಸಿಟಿಯಲ್ಲೇ
1: ಇದ್ದೀರಿ. ಈ ಬೇರೆ ಬೇರೆ ತಾಲೂಕಿನಲ್ಲಿ
0: ಕೂಡ ಅಲ್ಲಿ ಎಲ್ಲ ಸಮಿತಿ ಇವೆ, ಅಲ್ಲಿ ಕೂಡ ಪತಂಜಲಿ ಯೋಗ ಸಮಿತಿಗಳಿವೆ. ಈಗ ಮಾನ್ವಿಯಲ್ಲಿ ಆಗಿರ್ಬೋದು, ದೇವದುರ್ಗದಲ್ಲಿ ಆಗಿರ್ಬೋದು, ಲಿಂಗಸೂರಿನಲ್ಲಿ ಆಗಿರ್ಬೋದು, ಆಮೇಲೆ ಮಸ್ಕಿಯಲ್ಲಿ ಆಗಿರ್ಬೋದು, ಅಲ್ಲಿ ಕೂಡ ಈಗ ನಮ್ಮಲ್ಲಿ ಜಿಲ್ಲಾ ಹೆಂಗ ಸಮಿತಿ ಇದೆ ಹಂಗೆ ತಾಲೂಕಾ ಸಮಿತಿ ಇದೆ. ತಾಲೂಕಾದವ್ರನ್ನ ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ಕಂಟ್ಯಾಕ್ಟ್ ಮಾಡಿ ಸಹಕಾರ ತಗೋಬಹುದು. ಇಲ್ಲ ಏನು ಬೇರೆ ತಾಲೂಕಾದವ್ರಿಗಾದ್ರೂ ಕೂಡ ನಮಗೆ ಮಾಡಿದ್ರೆ ನಾವು ಆ ತಾಲೂಕಾ ಸಮಿತಿ ಅವರಿಗೆ ಹೇಳಿ ಅಲ್ಲಿಂದ ನಾವು ವ್ಯವಸ್ಥೆ
1: ಮಾಡ್ಕೊಡ್ತೀವಿ ಅನ್ನುವಂಥದ್ದು. ಮತ್ತೆ ನನಗೆ ಒಂದೇ ಕಾಡೋದು, ಯೋಗ ಯಾಕೆ ಬೇಕು ಅನ್ನೋದನ್ನ ಕೊನೆಯದಾಗಿ ಏನ್ ಹೇಳ್ತೀರಿ? ಇಷ್ಟೆಲ್ಲ ಕೇಳಿದ್ಮೇಲೆ ಕೂಡ ಯೋಗ ಯಾಕೆ ಬೇಕು ಅನ್ನುವಂಥದ್ದಕ್ಕೆ ಕೊನೆಯದಾಗಿ ಒಂದು ಉತ್ತರ.
0: ಯೋಗ ಎದಕ್ಕೆ ಬೇಕಂತಂದರೆ,

0: ಒಂದು ಒಳ್ಳೆಯ ಆರೋಗ್ಯಕ್ಕೆ ಯೋಗ ಬೇಕು.
1: ಆಮೇಲೆ ನನ್ನ ಆರೋಗ್ಯಕ್ಕೆ,
0: ನನ್ನ ಆರೋಗ್ಯಕ್ಕೆ,
1: ಬೇರೆ ಆರೋಗ್ಯಕ್ಕೆ ಈಗ ದುಡಿದು ತಗೊಂಡ್ ಬಂದು
0: ಅಲ್ಲ, ಒಬ್ಬರು ದುಡಿದು ಹತ್ತು ಜನ ತಿನ್ಬಹುದು. ಆದ್ರೆ ಯೋಗ ಅನ್ನೋದು ಏನಿದೆ, ನಾವು ಮಾಡಿದ್ರೆ ಅದರ ಫಲ ನಾವೇನೇ ಉಡಬೇಕು, ಅದು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರೋದಿಲ್ಲ. ಗಂಡದಿಂದ ಹೆಂಡತಿಗೆ ಬರೋದಿಲ್ಲ, ಹೆಂಡತಿಯಿಂದ ಮಕ್ಕಳಿಗೆ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ.
1: ನೋಡಿ ಕಲಿಬಹುದು ಅಷ್ಟೇ,
0: ಕಲಿಬಹುದು ಅಷ್ಟೇ. ಯೋಗ್ಯ ಗುರುಗಳ ಹತ್ರ ನೀವು ಕಲಿಬಹುದು, ಕಲಿತು ಆಮೇಲೆ ಕಲಿಸ್ಬಹುದು. ಹಾ, ಯೋಗದಿಂದ ಒಳ್ಳೆಯ ಆರೋಗ್ಯ ಸಿಗ್ತದೆ, ಆಮೇಲೆ ಮಾನಸಿಕ ನೆಮ್ಮದಿ ಸಿಗ್ತದೆ, ಆಮೇಲೆ ನಮ್ಮ ಆಚಾರ ವಿಚಾರಗಳು ಕೂಡ ಇದರಲ್ಲಿ ಚೇಂಜ್ ಆಗ್ತವೆ. ಯಾರೋ ಕೆಟ್ಟ ಭಾವನೆ ಇದ್ದವರಿದ್ದರು, ಯೋಗ ಮಾಡ್ತಾ ಮಾಡ್ತಾ ಮಾಡ್ತಾ ಒಳ್ಳೆಯವರು ಆಗ್ಬೋದು ಅವರು. ಅವ್ರ ಆಚಾರ ವಿಚಾರಗಳು ಕೂಡ ಪರಿವರ್ತನೆ. ಅದು ಹೇಗಂತಂದ್ರೆ, ನಮ್ಮಲ್ಲಿ ಅಷ್ಟ ಚಕ್ರಗಳು ಇರ್ತವೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರಿ ಚಕ್ರ, ಅನಾಹುತ ಚಕ್ರ, ಹೃದಯ ಚಕ್ರ, ವಿಶುದ್ಧಿ ಚಕ್ರ, ಆಮೇಲೆ ಸಹಸ್ರಾರ ಚಕ್ರ, ಹಿಂಗೆ ಚಕ್ರಗಳು ಇರ್ತವೆ. ಅವು ಅರಳದೇ ಇದ್ರೆ ಮನುಷ್ಯನ ವಿಚಾರಗಳು ಬೇರೆ ಇರ್ತವೆ. ಅವು ಅರಳಿದ್ರೆ ಆವಾಗ ಸ್ವಾರ್ಥತೆ, ಆಮೇಲೆ ಮೋಸ ಮಾಡೋದು, ಕಳ್ಳತನ ಮಾಡೋದು ಆಟೋಮೆಟಿಕಲಿ ಹೋಗ್ತಾವೆ. ಕೆಲವರಿಗೆ ಅಷ್ಟಚಕ್ರಗಳು ತಾನಾಗೇ ಅರಳ್ತವೆ. ಈ ಯೋಗದಿಂದ ಕೂಡ ಅರಳಿ ಆ ಅಷ್ಟಚಕ್ರಗಳು ಅರಳಿ ಅವರ ಆಚಾರ ವಿಚಾರಗಳು ಕೂಡ ಬದಲಾವಣೆ ಆಗ್ತಾವ.
1: ಇದೇ ಬೇಕು ಅಂತ ನನಗೆ ಅನಿಸ್ತದೆ. ಇವತ್ತಿನ ಯುವಜನ ಸಣ್ಣದೇನೋ ಮಾತಾಡಿದ್ರು ಬಹಳ ಸಿಟ್ಟು ಸಿಡುಕು ಇರುವಂಥದ್ದು. ಸೊ ಯೋಗದಿಂದ ಇದೆಲ್ಲದಕ್ಕೆ ಪರಿಹಾರ ಸಿಗಬಹುದು ಅಂತ ನನಗಾದ್ರೆ ಅನಿಸ್ತದೆ. ಯಾರಾದರೂ ಯೋಗ ಕಲಿಸಬೇಕು ಅಥವಾ ಕಲಿಬೇಕು, ಕಲ್ತ್ಕೊಂಡು ನಾವು ಬೇರೆಯವರಿಗೆ ಕಲಿಸ್ಬೇಕು ಅನ್ನುವಂಥವ್ರಿದ್ರೆ ಬಹುಶಃ ವಿಠೋಬರಾವ್ ಸರ್ ಅವರನ್ನು ನೀವು ಖುದ್ದು ನೋಡಿದರೆ, ಅವರ ವ್ಯಕ್ತಿತ್ವ, ಅವರ ಮುಖಚರ್ಯ ನೋಡಿದರೆ ಅನಿಸ್ತದೆ. ಖುದ್ದು ನೋಡಿದರೆ ಅವರ ಡಿಫ್ರೆಂಟ್ ವ್ಯಕ್ತಿತ್ವ ನನಗೆ ಅರ್ಥ ಆಗ್ತದೆ ಅಂತ ನನಗಾದ್ರೂ ಅನಿಸ್ತದೆ. ನೀವು ಒಮ್ಮೆ ಅವರನ್ನು ಸಂಪರ್ಕಿಸ್ಬೋದು, ಈಗಾಗಲೇ ನಂಬರ್ ಹೇಳಿದರು ಅವರು, ಆ ಸಂಖ್ಯೆಗೆ ನೀವು ಸಂಪರ್ಕಿಸಿದರೆ ನಿಮಗೆ ಅಗತ್ಯವಾದಂಥ ಸಲಹೆ ಸಿಗ್ತದೆ. ಎಲ್ಲರಿಗೂ ಯೋಗ ಬೇಕು ಅಂತ ನನಗಾದ್ರೂ ಅನಿಸ್ತದೆ, ಮತ್ತು ಎಲ್ಲದಕ್ಕೂ ಒಂದು ಪರಿಹಾರ ಇದೆ ಈ ಯೋಗದಲ್ಲಿ ಅಂತ ನನಗೆ ಅನಿಸ್ತದೆ. ನಮ್ಮ ಉದ್ದೇಶ ಏನಾಗಿದೆ ಅಂತಂದರೆ, ಒಂದು ಒಳ್ಳೆಯ ಸಮಾಜ, ಒಂದು ಆರೋಗ್ಯಯುತವಾದಂಥ ಸಮಾಜವನ್ನು ನಿರ್ಮಾಣ ಮಾಡ್ಬೋದು. ಮತ್ತು ನನ್ನ ಆರೋಗ್ಯಕ್ಕಾಗಿ ನಾನು ಒಂದಷ್ಟು ಆಸ್ಪತ್ರೆಗೆ ಹೋಗಲಾರ್ದಂಗೆ, ದುಪ್ಪಟ್ಟು ಖರ್ಚು ಮಾಡ್ಕೊಳ್ಳಾರ್ದಂಗೆ, ನನ್ನ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ, ಒಂದು ವೇಳೆ ಆರೋಗ್ಯ ಕೆಟ್ಟಿತ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಈ ಯೋಗದಲ್ಲಿದೆ ಅಂತ ನನಗಾದ್ರೆ ಅನಿಸ್ತದೆ. ಇಷ್ಟೊತ್ತು ಬಂದು ನಿಮ್ಮ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೆ ವಿದ್ಯಾರ್ಥಿ ಹಾಗೂ ಯುವಕರಿಗೆ ಯೋಗದ ಅಗತ್ಯತೆ ಕುರಿತು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬರಾವ್ ಅವರ ಜೊತೆ ಸಂದರ್ಶನ ಕೇಳಿಬಂದರೆ, ಸಂದರ್ಶಿಸಿದವರು ವೆಂಕಟೇಶ್ ಹೂಗಾರಿವರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯ ಕೇಳುಗರೆ, ಈಗ ಸಮಯ 9:45. ಈಗ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ. ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಆಲಿಸುವಂತಹ ಸಮಯ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದರೆ ದೂರವಾಣಿ ಸಂಖ್ಯೆಗಳು ಈ ರೀತಿಯಾಗಿವೆ: 2003112. ಮತ್ತೊಂದು ದೂರವಾಣಿ ಸಂಖ್ಯೆ 2958. ಮತ್ತೊಮ್ಮೆ ಗಮನಿಸಿ, 2003112. ಮತ್ತೊಂದು ದೂರವಾಣಿ ಸಂಖ್ಯೆ 2958. ಈ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ನೀವು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ಬೋದು. ಕರೆಗಳು ಸಿದ್ಧವಾಗಿವೆ ಸ್ನೇಹಿತರೆ, ತೆಗೆದುಕೊಳ್ಳೋಣ. ಹಲೋ ಆಕಾಶವಾಣಿ. ನಮಸ್ತೆ, ತಮ್ಮ ಹೆಸರು? ವಿಜಯಪುರದಿಂದ ಭರತ್ ಕುಮಾರ್ ಅವರು. ಯಾವ ಗೀತೆಯನ್ನ ಪ್ರಸಾರ
3: ಮಾಡೋಣ?
2: ಸುವರ್ಣ ಸೇತುವೆ ಕೇಳ್ತಾ ಇದ್ದೀರಿ, ಅದರಲ್ಲಿ ಯಾವ ಗೀತೆ? ಯಾವ್ದ್ರಿ?
3: ಮಲೆನಾಡ ಮೂಲಿ ಮೇಲೆ.
2: ಆ ಗೀತೆಯನ್ನ ಪ್ರಸಾರ ಮಾಡೋಣವಾ? ವಾಣಿ ಜಯರಾಮ್ ಇವರ ಗಾಯನದಲ್ಲಿರುವಂತಹ ಗೀತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮಗೆ. ಹಾಂ, ನಮಸ್ತೆ. ಸುವರ್ಣ ಸೇತುವೆ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ, ವಾಣಿ ಜಯರಾಮ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ. ವಿಜಯ್

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಹಲೋ, ಆಕಾಶವಾಣಿ.
3: ನಮಸ್ತೆ.
2: ನಮಸ್ತೆ, ಹೇಳಿ, ತಮ್ಮ ಹೆಸರು? ಗಂಗಾವತಿಯಿಂದ. ಚಂದಪ್ಪ ಬಡಿಗೇರ್ ಅವರು. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ ನೋಡಿ. ಯಾವ ಗೀತೆಯನ್ನು ಪ್ರಸಾರ ಮಾಡೋಣ? ಯಾವ ಚಿತ್ರ? ಜಾರಿ ಬಿದ್ದ ಜಾಣ. ಹ್ಮ್, ಯಾವ ಗೀತೆ ಅದರಲ್ಲಿ?
3: ಅದರಲ್ಲಿ ಎಲ್ಲಿ ಮಾಧವನು ಅಂತ ಹೇಳಂತಂದ್ರೆ ಜನಕಮ್ಮ ರಾಜರ ಹಾಡಿದ ನೋಡಿ.
2: ಹೌದು, ಎಸ್ ಜಾನಕಿ ಅವ್ರು ಹಾಡಿರುವಂತ ಗೀತೆ. ಹ್ಮ್, ಈ ಗೀತೆಯನ್ನ ಪ್ರಸಾರ ಮಾಡೋಣವಾ? ಆಯ್ತು, ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮ್ಗೆ.
3: ನಮಸ್ತೆ ಮೇಡಮ್.
2: ನಮಸ್ತೆ. ಜಾರಿ ಬಿದ್ದ ಜಾಣ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಇವರ ಗಾಯನದಲ್ಲಿ ಮೂಡಿಬಂದಿದೆ. ಟಿ ಜಿ ಲಿಂಗಪ್ಪ ಇವರ ಸಂಗೀತ ಸಂಯೋಜನೆಯಲ್ಲಿ ಚೇ ಉದಯಶಂಕರ್ ಅವರ ಸಾಹಿತ್ಯವಿದೆ.

0: का टेलीलॉ के ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: हेलो आकाशवाणी।
2: हेलो, नमस्ते मैडम।
1: नमस्ते, नागेंद्र पौडर। हाँ हाँ, ಎಲ್ಲಿಂದ ಕರೆ ಮಾಡ್ತಾ ಇರೋದು ನಾಗೇಂದ್ರ ಪೌಡ್ರು? ಯಾದಗಿರಿ ತಾಲೂಕಾ? ಹಾಂ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀವಿ ನೋಡಿ. ಹೇಳಿ, ಯಾವಾಗಿತ್ತು? ಎರಡು ಕನಸು ಹಾಕ್ಬೇಕಾ?
2: ಎರಡು ಕನಸು, ಪೂಜೆ ತಂದೆ ಹೂಗಳ ತಂದೆ ಅಂತ.
1: ಹೌದಾ, ಆಗಿತ್ತೇನ? ಓಕೆ, ಏನು ಇಷ್ಟ ಆಗ್ತಾ ಇದೆಯಾ ಗೀತೆ? ಹೌದು ಹೌದು ಹೌದು.
2: ನಮ್ಮ ಗೆಳೆಯರ ಅಂತ ಭೀಮನಗೌಡ, ಸುರೇಶ್ ಬೆಣ್ಣಿ, ಗಂಗಾವತಿ, ಮಾಲಿನಿರಾಯ,
1: ಚಂದ್ರೇಗೌಡ,
2: ನಿಮಗೋಸ್ಕರ
1: ಧನ್ಯವಾದಗಳು. ಧನ್ಯವಾದಗಳು.
2: ಧನ್ಯವಾದಗಳು.
1: ನಿಮ್ಮ ಎಲ್ಲಾ ಸ್ನೇಹಿತ ಬಾಂಧವರಿಗೂ ಹಾಗೂ ಸಮಸ್ತ ಆಕಾಶವಾಣಿ ಕೇಳುಗರಿಗಾಗಿ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಆಯ್ತಾ? ಆಯ್ತು, ನಮಸ್ಕಾರ.
2: ನಮಸ್ಕಾರ.
1: ಎರಡು ಕನಸು ಚಿತ್ರದಿಂದ ಎಸ್ ಜಾನಕಿ ಇವರ ಸ್ವರದಲ್ಲಿರುವಂತಹ, ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಜೆ ಉದಯಶಂಕರ್ ಅವರ ಸಾಹಿತ್ಯದಲ್ಲಿರುವಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹಲೋ ಆಕಾಶವಾಣಿ.
4: ನಮಸ್ತೆ.
3: ನಮಸ್ತೆ. ರೇಡಿಯೋ ಆನ್ ಮಾಡಿದ್ದೀರಾ?
4: ರಾಯಚೂರಿನ ಮಹಿಳಾ ಮಾರ್ಗದಿಂದ ಮೇಡಮ್, ವಿಜಯಲಕ್ಷ್ಮಿ ಟೈಲರ್.
3: ವಿಜಯಲಕ್ಷ್ಮಿ ಅವರು, ನಮಸ್ಕಾರ ವಿಜಯಲಕ್ಷ್ಮಿ ಅವರಿಗೆ.
4: ಹಲೋ.
3: ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ?
4: ಹಲೋ.
3: ಹಾ ಹೇಳಿ, ಮಾತಾಡಿ, ಕೇಳಿಸ್ತಾ ಇದೆ. ಚೆನ್ನಾಗಿದ್ದೀರಾ?
4: ಟಗರು ಸಿನಿಮಾದಿಂದ.
3: ಟಗರು ಚಿತ್ರದಿಂದ ಕೇಳ್ತಾ ಇದ್ದೀರಿ? ಯಾವ ಗೀತೆ? ಯಾವ ಗೀತೆ? ಯಾವ ಗೀತೆ ಪ್ರಸಾರ ಮಾಡೋಣ ಅದರಲ್ಲಿ?
4: ಅದರಲ್ಲಿ ಜನ್ಮ ಕೊಟ್ಟವಳು ಜೀವ ಕೊಟ್ಟವಳು ತಾಯಿ ಒಬ್ಬಳೆ ಅಂತ ಸಾಂಗ್.
3: ಹೌದಾ? ಟಗರು ಚಿತ್ರದಲ್ಲ?
4: ಪಗರು ಮೇಡಮ್, ಪಗರು ಅಲ್ಲ, ಪಗರು.
3: ಹಾ, ಅದೇ ಕೇಳ್ತಾ ಇದ್ದೀನಿ ನಾನು.
4: ಪಗರು ಮೇಡಮ್, ಹೊಸ
3: ಸಿನಿಮಾ. ತವರು ಚಿತ್ರದ
4: ಇದೇನಾ ಮೇಡಮ್?
3: ತವರು ಲಭ್ಯವಿಲ್ಲ ಅನ್ಕೊಳ್ತೀನಿ ಇಲ್ಲಿ. ಬರೀ ತವರು ಅಂತ ಇದೆಯಾ ಅಥವಾ ಏನಾದರೂ ಹೇಳಿ. ಕೇಳಿಸ್ತಾ ಇದೆಯಾ? ನಾನು ಮಾತು ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇಲ್ವಾ? ಹೌದಾ? ಇಲ್ಲ, ತವರು ಅಂತ ಅಷ್ಟೇನಾ ಇರೋದು ಅಥವಾ ಮತ್ತೆ ಏನಾದರೂ ಮುಂದೆ ಇದೆಯಾ?
4: ಮೇಡಮ್, ಪಗರು ಪಗರು ಅಂತ ಐತೆ ನೋಡ್ರಿ ಮೇಡಮ್.
3: ಹೌದಾ? ಪಗರು ಅಂತ ಕೇಳ್ತಾ ಇದ್ದೀರಾ
4: ಮೇಡಮ್? ಇಲ್ಲಾಂದ್ರೆ ಜಮೀನ್ದಾರು ತಗೊಳ್ರಿ.
3: ಇಲ್ಲ ಇಲ್ಲ ಇಲ್ಲ, ಇದೇ ಇದೇ ಇದೇ ಇದೇ. ಇಲ್ಲ, ಪೊಗರು ಚಿತ್ರ ಇದೆ ಇದೆ, ಅದರಲ್ಲಿ ಜೀವ ಕೊಟ್ಟವಳು ಕೇಳ್ತಾ ಇದ್ದೀರಲ್ವಾ?
4: ಹಾ,
3: ಜೀವ ಕೊಟ್ಟವಳು ಗೀತೆ ಇದೆ, ಪ್ರಸಾರ ಮಾಡ್ತೇನೆ. ಏಕಂದ್ರೆ ನಿಮ್ ವಾಯ್ಸ್ ನನಗೆ ಸರಿಯಾಗಿ ಕೇಳ್ತಾ ಇಲ್ಲ, ಎಕೋ ಆಗ್ತಾ ಇದೆ.
4: ಹಾ,
3: ನಿಜ ನಿಜ. ಹಾಗಾಗಿ ನನಗೆ ಚಿತ್ರ ಯಾವುದು ಅಂತ ಬೇಗ ಗೊತ್ತಾಗ್ಲಿಲ್ಲ. ಹೌದು, ಸುಜಾತ ಮೇಡಮ್ ಅವರೇ ಮಾತಾಡ್ತಾ ಇರೋದು. ಆರಾಮದೇವ್ ನೋಡಿ. ನಮಸ್ತೆ ತಮಗೂ ಕೂಡ. ತಾವು ಚೆನ್ನಾಗಿದ್ದೀರಾ? ನಿಜ ನಿಜ ನಿಜ, ಸಿಕ್ಕಿದೆ ಅಲ್ವಾ ಇವತ್ತ, ಖುಷಿ ಪಡಿ. ಆಯ್ತು ಆಯ್ತು, ಸಮಸ್ತ ನಿಮ್ಮ ಸ್ನೇಹಿತರಿಗೂ ಮತ್ತು ರಾಯಚೂರು ಆಕಾಶವಾಣಿ ಕೇಳುವರಿಗೂ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು, ನಮಸ್ಕಾರ ಕರೆ ಮಾಡೋದಕ್ಕೆ. ಪೊಗರು ಚಿತ್ರದಿಂದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಕೇಳಿ.

0: हेलो आकाशवाणी।
1: हेलो।
0: हेलो नमस्ते।
1: हाँ नमस्कार मैडम।
0: नमस्ते ಹೇಳಿ ತಮ್ಮ ಹೆಸರು?
1: ಮೇಡಮ್ ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್।
0: ಮಹೇಶ್ ಹೊಸೂರು ಅವರು ಶಿಕಾರಿಪುರದಿಂದ।
1: ಹೌದು ಹೌದು ಹೌದು।
0: ಚೆನ್ನಾಗಿದ್ದೀರಾ?
1: ಹಾಂ ಆರಾಮಿದ್ದೀವಿ ಮೇಡಮ್। ತಿಂಡಿ ಆಯ್ತಾ ಮೇಡಮ್?
0: ಆಯ್ತು ನೋಡಿ, ನಿಮ್ದು ಆಯ್ತಾ?
1: ಇಲ್ಲ ಮೇಡಮ್ ಆಗಿಲ್ಲ, ಇಲ್ಲ ಅಂಗಡಿಯಲ್ಲಿದ್ದೆ ಮೇಡಮ್।
0: ಹೌದಾ, ಸಮಯ ಆಯ್ತಲ್ವಾ?
1: ಹೌದು ಮೇಡಮ್, ಇಲ್ಲಿ 11 ಗಂಟೆವರೆಗೂ ಆಗುತ್ತೆ ಮೇಡಮ್, ಆಮೇಲೆ 11 ಗಂಟೆ ಮೇಲೆ ಮನೆ ಹೋಗೋದು ಮೇಡಮ್ ತಿಂಡಿ।
0: ಹೌದಾ? ಹಾಂ ಹಾಂ ಹಾಂ ಹೇಳಿ, ಯಾವ
1: ಇವತ್ತು
0: ಗೀತೆ
1: ವಿಶ್ವ
0: ಪ್ರಸಾರ?
1: ಯೋಗ ದಿನ ಇದೆ।
0: ಹಾಂ ಹಾಂ ಹಾಂ
1: ಹಲೋ,
0: ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ.
1: ಇವತ್ತು ವಿಶ್ವ ಯೋಗ ದಿನ ಇದೆ ಮೇಡಮ್, ಅದರ
0: ಹೌದು।
1: ವಿಶೇಷಗಳು ಹಾಗೆ ಇವತ್ತು ಸಂಗೀತ ದಿನ ಬೇರೆ ಇದೆ,
0: ಹ್ಞೂ ಹ್ಞೂ ಹ್ಞೂ
1: ಹಾಗಾಗಿ ನನಗೆ ಯುಗ ಪುರುಷ ಫಿಲಮಿಂದ ಮೇಡಮ್।
0: ಯುಗ ಪುರುಷ ಚಿತ್ರದಿಂದ ಕೇಳ್ತಾ ಇದ್ದೀರಿ,
1: ಹೌದು
0: ಯಾವ ಗೀತೆ?
1: ಮೇಡಮ್ ಅದು ಸಂಗೀತವೇ ನನ್ನ ಉಸಿರು ಸಂಗೀತ ಮೇಡಮ್, ಅದರೊಳಗೆ
0: ಹೌದು ಹೌದು, ಇದೆಯಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಗೀತೆ. ಈ ಗೀತೆಯನ್ನು ಪ್ರಸಾರ ಮಾಡೋಣವಾ? ಆಯಿತು, ಖಂಡಿತ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಯೋಗ ಪುರುಷ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಗಾಯನದಲ್ಲಿರುವಂಥ ಗೀತೆ. ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ.

0: हेलो आकाशवाणी, हेलो हेलो, ಕೇಳಿಸ್ತಾ ಇಲ್ವಾ? ಹಲೋ ಹಲೋ, ಕೇಳಿಸ್ತಾ ಇದ್ದೀನಾ? ಕರೆಯಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಕೇಳಿಸ್ತಾ ಇಲ್ಲ. ಹೇಳಿ ಮತ್ತೊಮ್ಮೆ ಹೇಳಿ. ಹಲೋ ಹಲೋ, ಮಾತಾಡಿ, ಹೇಳಿ, ತಮ್ಮ ಹೆಸರು ಹೇಳಿ. ಹಾಂ, ತಮ್ಮ ಹೆಸರು? ಹಲೋ ಆಕಾಶವಾಣಿ, ಹಲೋ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ, ತಮ್ಮ ಹೆಸರು?
1: ನನ್ನ ಹೆಸರು ಉರ್ಕುಂದಪ್ಪ ಮೇಡಮ್, ಮಲಿಯಾಬಾದ್.
0: ಹಾಂ, ಉರ್ಕುಂತಪ್ಪ ಮಲಿಯಾಬಾದಿಂದ ಕರೆ ಮಾಡ್ತಾ ಇದ್ದೀರಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಕರೆಯಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇದೆ ಅಲ್ವಾ? ಚಲಿಸ್ತಾ ಇದ್ದೀರಾ ನೀವು, ವಾಹನ ಚಾಲನೆಯಲ್ಲಿದ್ದೀರಾ?
1: ಇಲ್ಲ ಮೇಡಮ್, ಎಲ್ಲಿ ಎಲ್ಲ ಕರ್ಕೊಂಡಿದೆ ನಾವು ಕರ್ಕೊತೇವೆ ಮೇಡಮ್.
0: ಹೌದಾ? ಇಲ್ಲ, ಕರೆಯಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಈಗ ತಾನೇ ಮತ್ತೆ ಡಿಸ್ಟರ್ಬೆನ್ಸ್ ಇತ್ತು, ಕರೆ ಕಟ್ಟಾಯಿತು.
1: ಹೌದು ಮೇಡಮ್, ಮಾಡ್ತೀನಿ ಮೇಡಮ್, ವಾರ ವಾರ ಮಾಡ್ತೀನಿ ಮೇಡಮ್.
0: ಹೌದಾ? ಚೆನ್ನಾಗಿದ್ದೀರಾ ತಾವು? ಹಾಂ ಹಾಂ ಯಾವ
1: ಮೇಡಮ್?
0: ಹಾಂ, ನಾವು ಚೆನ್ನಾಗಿದ್ದೀವಿ ನೋಡಿ. ಯಾವ ಗೀತೆ ಪ್ರಸಾರ ಮಾಡೋಣ?
1: ಈಗ ಇದು ಮೇಡಮ್, ನ್ಯಾಯ ಮಂದಿರದಲ್ಲಿ ನ್ಯಾಯ ಸಿಗೋದಿಲ್ಲ ಅಂತ ಒಂದು ಹಾಡು ಅದ ನೋಡಿ ಮೇಡಮ್.
0: ಆ ಗೀತೆ ಕೇಳ್ತಾ ಇದ್ದೀರಾ, ಯಾವ ಚಿತ್ರದಿಂದ ಅಂತ ಗೊತ್ತಾ?
1: ಹೌದು ಮೇಡಮ್.
0: ಯಾವ ಚಿತ್ರ ಅದು?
1: ಆ ಚಿತ್ರ ಮೇಡಮ್
0: ಯಾಕೆ ಇಷ್ಟು ಯಾಕೆ? ಅದೇ ನಾನು ಅದೇ ಕೇಳ್ತಾ ಇದ್ದೀನಿ. ನಿಮ್ಮ ಕರೆಯಿಂದನೇ ಡಿಸ್ಟರ್ಬೆನ್ಸ್ ಇದೆ ನೋಡಿ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೌದು, ಈಗ ಇಲ್ಲ. ನೀವು ಗಾಳಿ ಬರೋ ಒಂದು ಇದರಲ್ಲಿ ಇದ್ದೀರಾ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾ, ಅದೇ. ಮತ್ತೆ ಗಾಳಿ ಬರ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾ, ಡಿಸ್ಟರ್ಬೆನ್ಸ್ ಆಗುತ್ತೆ. ಅದೇ ಅದೇ ಅದೇ, ಡಿಸ್ಟರ್ಬೆನ್ಸ್ ಆಗುತ್ತಲ್ವಾ? ಹಂಗಾಗಿ ಹಂಗಾಗಿ ಏನಾಗುತ್ತೆ ಅದು, ಕರೆ ಒಂದೊಂದು ಸಾರಿ ಕೇಳಿಸೋದಿಲ್ಲ. ಹೌದಾ? ಇಲ್ಲ. ಹಾ ನೋಡಿ, ಹಾಗಾಗುತ್ತೆ. ಏನು ಮಾಡ್ಕೊಂಡಿದ್ದೀರಿ ತಾವು? ಏನು ಮಾಡ್ಕೊಂಡಿದ್ದೀರಿ ತಾವು?
1: ಇಲ್ಲ ಮೇಡಮ್.
0: ಗೀತೆ ನೀವು ಕೇಳಿದ್ದಲ್ವಾ? ಅದೇ.
1: ಹೌದು ಮೇಡಮ್.
0: ಹ್ಞೂ, ಇದೆ ಗೀತೆ ಇದೆ.
1: ಹ್ಞೂ,
0: ಹಾಕ್ತೀನಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ ಸ್ನೇಹಿತರೆ. ಕರೆಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಬರ್ತಾಯಿತ್ತು. ಮತ್ತೊಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ಈ ಕರೆ ಮಾಡುವಾಗ ತಾವು ಈ ಗಾಳಿ ಇರಲಾರ್ದಂಥ ಒಂದು ಪ್ರದೇಶದಲ್ಲಿ ಸ್ಥಳದಲ್ಲಿ ನಿಂತ್ಕೊಂಡು ಕರೆಯನ್ನು ಮಾಡಬೇಕು. ಹಾಗಾಗಿ ಇದಕ್ಕೂ ಮುಂಚೆ ಕೂಡ ಒಬ್ಬ ಕೇಳುಗರು ನಮಗೆ ಕರೆಯನ್ನು ಮಾಡಿದರು, ಅವರು ಕರೆ ಕೇಳಿಸ್ತಾನೇ ಇರಲಿಲ್ಲ. ಹಾಗಾಗಿ ನೀವು ಕೆಲಸ ಮಾಡ್ತಾ ಹೊರಗಡೆ ನೀವು ಇದ್ದಾಗ ಕರೆ ಮಾಡಿದರೆ ಕೆಲವೊಂದು ಡಿಸ್ಟರ್ಬೆನ್ಸ್ಗಳು ಆಗ್ತಾ ಇರ್ತವೆ. ಅದಕ್ಕಾಗಿ ನೀವು ಕರೆಯನ್ನು ಮಾಡಬೇಕಾದ್ರೆ ಯಾವ ಒಂದು ಡಿಸ್ಟರ್ಬೆನ್ಸ್ ಇರಲಾರ್ದಂಥ ಸ್ಥಳದಲ್ಲಿ ನಿಂತು ಮಾತಾಡಿದರೆ ನಮಗೆ ನಿಮ್ಮ ಒಂದು ಧ್ವನಿ ಕೇಳಿಸುತ್ತೆ ಅಂತ ಹೇಳ್ತಾ, ಬನ್ನಿ, ಜಿಮ್ಮಿಗಲ್ಲು ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರುಗಳ ಗಾಯನದಲ್ಲಿರುವಂತಹ ಗೀತೆ. ವಿಜಯ್ ಭಾಸ್ಕರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಚೇವುದಯ ಶಂಕರ್ ಅವರ ಸಾಹಿತ್ಯವಿದೆ. ಬನ್ನಿ ಕೇಳೋಣ ಗೀತೆ.

0: हेलो आकाशवाणी,
1: हेलो
0: हेलो, नमस्ते।
1: नमस्ते नलिनी सती
0: वाओ
1: चित्रदुर्गदिंदा
0: वाओ, नमस्ते मैडम, तमगे
1: नमस्ते नमस्ते
0: ಹೇಗಿದ್ದೀರಾ? ಚೆನ್ನಾಗಿದ್ದೀರಾ?
1: ಯಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ
0: ಹಾಂ, ನಾವು ಚೆನ್ನಾಗಿದ್ದೀವಿ ನೋಡಿ.
1: ಓಕೆ
0: ಯಾವ ಗೀತೆ ಪ್ರಸಾರ ಮಾಡೋಣ ಈ ದಿನ?
1: ಹೊಂಬಿಸಿಲು ಚಿತ್ರದಿಂದ ಮಾಗಿಯ ಕನಸಲ್ಲಿ ಈ ಬಿಸಿಲೇಕು ಅಂತ ಸಾಂಗ್ ಇದೆ ನೋಡಿ
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವ್ರದ್ದಾ?
1: ಹೌದು, ಹಾಡು ತುಂಬಾ ಇದೆ ಹಾಗಾಗಿ ತುಂಬಾ ಇಷ್ಟ ಆಗಿದೆ ಸಾಂಗ್. ಹಳೆಯ
0: ಹೌದಾ?
1: ಗೀತೆ ಅಲ್ವಾ, ಇಷ್ಟ ಆಗಿದೆ.
0: ಹೌದು ಹೌದು, ಇಬ್ರು ಹಾಡಿದ್ದಿದೆ, ಜಾನಕಿ ಅಮ್ಮ ಅವರು ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು. ಅದನ್ನ ಪ್ಲೇ ಮಾಡ್ಲಾ ಅಥವಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಬ್ರೇ ಹಾಡಿರೋದು ಪ್ಲೇ ಮಾಡ್ಲಾ?
1: ಎರಡು ಮಾಡಿ, ಇಬ್ರು
0: ಎರಡು.
1: ಮಾಡಿರೋದು ಮಾಡಿ, ಯಾಕಂದ್ರೆ ಚೆನ್ನಾಗಿದೆ.
0: ಹೌದಾ?
1: ಸ್ಟಾನ್ಸರ್ ಚೆನ್ನಾಗಿದೆ, ಇವ್ರದ್ದೊಂದು ಸ್ಟಾನ್ಸರ್ ಚೆನ್ನಾಗಿದೆ.
0: ನೋಡಿ, ಕೇಳೋಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ
1: ಎಸ್,
0: ಇಬ್ಬರ
1: ಅದಕ್ಕೋಸ್ಕರ.
0: ಧ್ವನಿಯಲ್ಲಿ? ನಿಜ ನಿಜ ನಿಜ.
1: ಓಕೆ
0: ಆಯಿತು, ಚೆನ್ನಾಗಿದ್ದೀರಲ್ವಾ?
1: ಯಾ ಸುಮ್ಮನೆ ಚೆನ್ನಾಗಿದ್ದಾರೆ.
0: ಓಕೆ ಓಕೆ ಓಕೆ, ಇಲ್ಲ ತುಂಬ ದಿನ ಆಯಿತು ನಿಮ್ಮ ಜೊತೆ ಮಾತಾಡಲಾರ್ದು, ಅದಕ್ಕೆ ಕೇಳಿದೆ.
1: ಹೌದು, ನನಗೂ ಬಿಡುವಾಗ್ತಾ ಇದೆ, ಇವತ್ತು ಬಿಡು ಮಾಡಿಕೊಂಡು
0: ಹೌದು
1: ಕೂತ್ಕೊಂಡೆ, ನನಗೂ ಲೈನ್ಸ್ ಬಿಟ್ಟು.
0: ಚೆನ್ನಾಗಾಯ್ತು ಬಿಡಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು ತಮಗೆ. ಸಂತೋಷ ಆಯಿತು
1: ಥ್ಯಾಂಕ್
0: ತಮ್ಮ
1: ಯು,
0: ಹತ್ರ ಮಾತಾಡಿ.
1: ನಮಗೂ ಖುಷಿ ಆಯಿತಪ್ಪ, ಥ್ಯಾಂಕ್ ಯು.
0: ಆಯಿತು, ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.
0: ಓಕೆ,
1: ಓಕೆ, ಥ್ಯಾಂಕ್ ಯು.
0: ನಮಸ್ಕಾರ. ಹೊಂಬಿಸಿಲು ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಇವರುಗಳ ಗಾಯನದಲ್ಲಿರುವಂತಹ ಗೀತೆ. ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಗೀತಾಪ್ರಿಯ ಇವರ ಸಾಹಿತ್ಯವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಹೊಂಬಿಸಲು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರುಗಳ ಗಾಯನದಲ್ಲಿ ಕೇಳಿಬಂದ್ರೆ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:32 ಆಗುತ್ತಲಿದ್ದು ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

0: ಪ್ರೇಮಪೂರ್ಣ ಜೀವನದಲ್ಲಿ ದೇವರ ದನಿ ಕೂಡಿದೆ. ಮಿಸ್ ಲೀಲಾವತಿ ಚಿತ್ರದ ಗೀತೆ ಕೇಳಿದಿರಿ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ವಿಜಯ ನರಸಿಂಹ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಆರ್ ಸುದರ್ಶನಂ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಮಯ 10:38.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ನಕ್ಕರದೇ ಸ್ವರ್ಗ ಚಿತ್ರದ ಗೀತೆ ಕೇಳಿದಿರಿ. ಆರ್ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಎಂ ರಂಗರಾವ್. ಹಾಡಿದ ಕಲಾವಿದರು ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಂದ್ರಹಾಸ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಹನುಮಂತರಾವ್ ಅವರು ರಾಗ ಸಂಯೋಜಿಸಿದ ಗೀತೆ ಇದು. ಬರೆದವರು ಚಿ ಉದಯಶಂಕರ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರು, ಈಗ ಸಮಯ ಸರಿಯಾಗಿ 11:00.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242 8700014242.
0: ಕೇಳುಗರೆ, ಈ ದಿನದ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಕೇಳುವಿರಿ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ. ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:02 ಆಗುತ್ತಲಿದ್ದು, ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
3: ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ ಐಎನ್ಎಸ್ ದುನ್ಗಿರಿ, ಐಎನ್ಎಸ್ ಸಂಶೋಧಕ್, ಐಎನ್ಎಸ್ ಅಗ್ರಯ ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಿದರು. ಈ ನೌಕೆಗಳಿಗೆ ಬೇಕಾದ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವಾಗಿದೆ. ಯೋಗಾಭ್ಯಾಸದಿಂದ 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಮತ್ತು 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಗೆ ಕರೆ ನೀಡಿದ್ದಾರೆ. ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವರಾದಂಥ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದು ಹೇಳಿದ್ದಾರೆ. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಈ ನಿಮಿತ್ತ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಯನ್ನು ಚಾಲನೆ ನೀಡಿದರು. ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನವದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕ ಇಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭಾಶಯ ಹಾರೈಸಿದ್ದಾರೆ. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಅವರು ಭರವಸೆ ನೀಡಿದ್ದಾರೆ. ಪ್ರಧಾನಮಂತ್ರಿ ಜನಮನ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕ್ಕಾಲು ಕೊರಗ ಕಾಲೋನಿಯಲ್ಲಿ 2,75,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟನೆ ಮಾಡಿದರು. ಶ್ರೀಲಂಕಾದ ದಂಬುಲದಲ್ಲಿ ನಡೆಯುತ್ತಿರುವಂತಹ ತ್ರಿಕೋನ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ನಡೆಯುತ್ತಿರುವಂತಹ ಫೈನಲ್ ಪಂದ್ಯದಲ್ಲಿ ಭಾರತದ ಎ ತಂಡದ ಬ್ಯಾಟರ್ ವೈಭವ್ ಸೂರ್ಯವಂಶಿ ಕೇವಲ 11 ಬಾಲ್ಗಳಲ್ಲಿ 50 ರನ್ ಗಳಿಸುವ ಮೂಲಕ ಅತಿ ವೇಗದ ಅರ್ಧಶತಕ ಗಳಿಸಿ ದಾಖಲೆ ನಿರ್ಮಿಸಿದ್ದಾರೆ. ಒಟ್ಟು 94 ರನ್ಗಳಿಗೆ ವಿಕೆಟ್ ಕಳೆದುಕೊಂಡರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00 ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಕೇಳುಗರೆಲ್ಲರಿಗೂ ಈ ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಇನ್ನೀಗ ಹೊಚ್ಚ ಹೊಸ ಹಾಡುಗಳನ್ನ ಕೇಳುವಂತಹ ಸಮಯ. ಸೂಪರ್ ಹಿಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ.

ಹನ್ನೊಂದು ಗಂಟೆ 20:30 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹೊಚ್ಚ ಹೊಸ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇವೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳು.

ಆತ್ಮೀಯರೇ, ಈ ದಿನ 11:30 ಸರಿಯಾಗಿ ಕಲಾಭಾರತಿ ಕಾರ್ಯಕ್ರಮ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಕವಿ ಚನ್ನವೀರ ಕಣವಿ ಅವರ ಕುರಿತಾಗಿ. ಅನಂತರ 12:00 ಸರಿಯಾಗಿ ಕರೆಗೊಂದು ಹಾಡು ಕಾರ್ಯಕ್ರಮ. ಭಾನುವಾರದ ವಿಶೇಷ, ಮಕ್ಕಳು ಮಾತ್ರ ಕರೆ ಮಾಡಬಹುದು, ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಮಕ್ಕಳ ಕಾರ್ಯಕ್ರಮ ಭಾನುವಾರದ ವಿಶೇಷ ಕರೆಗೊಂದು ಹಾಡು 12:00 to 1:00 ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 11:30.
1: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
0: ಈ ದಿನ ಸಂಜೆ ಪ್ರಸಾರದಲ್ಲಿ 5:30 ಕೇಳುವಿರಿ. ಕವಿತಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:32 ಆಗುತ್ತಲಿದ್ದು, ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
2: ವಿಶ್ವ ಭಾರತಿಗೆ ಕನ್ನಡ ಧಾರತಿಯನ್ನ ಮಾಡಿದಂತಹ ಕಣವಿಯವರು ಈ ದಿನ ನಮ್ಮೊಟ್ಟಿಗಿಲ್ಲ. ಆದರೆ ಅವರನ್ನ ಕುರಿತಾದಂತಹ ಒಂದಷ್ಟು ಮಾತುಗಳು ಹಾಗೂ ಅವರದೇ ರಚನೆಯ ಭಾವಗೀತೆಗಳು ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

ಧಾರವಾಡ ಜಿಲ್ಲೆಯ ಗದಗ ತಾಲೂಕು ಹೊಂಬಳ ಗ್ರಾಮದಲ್ಲಿ 1928 ಇದೇ ಜೂನ್ ತಿಂಗಳಲ್ಲಿ ಸಕ್ಕರಪ್ಪ ಹಾಗೆ ಪಾರ್ವತಮ್ಮ ದಂಪತಿಗಳ ಕಿರಿಯ ಪುತ್ರನಾಗಿ ಡಾಕ್ಟರ್ ಚನ್ನವೀರ ಕಣವಿಯವರು ಜನಿಸಿದರು. ಜೂನ್ ತಿಂಗಳಲ್ಲಿ ಹುಟ್ಟಿದ್ರಿಂದ ಇರಬಹುದು, ಜೊತೆಗೆ ಇವರ ಕವಿತೆಗಳಲ್ಲಿತ್ತಲ್ಲ ಆ ಆರ್ದ್ರತೆ, ಇದನ್ನ ಅರ್ಥಂತಹ ಜಿಎಸ್ ಶಿವರುದ್ರಪ್ಪ ಅವರು ಕಣವಿ ಅವರನ್ನ ಮಳೆಗಾಲದ ಕವಿ ಅಂತಾನೆ ಬಣ್ಣಿಸ್ತಾ ಇದ್ರು. ನಿಜವಾಗ್ಲೂ ಈ ಮಳೆಗಾಲ ಬಂದಾಗ ನನಗೆ ತುಂಬಾ ಕಡಿದ್ದು ನಾಡೋಜ ಚನ್ನವೀರ ಕಣವಿಯವರು. ಪ್ರಾಥಮಿಕ ಶಾಲೆಯ ಮಾಸ್ತರರ ಪುತ್ರ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರು ಒಬ್ಬ ಸಂಸ್ಕಾರವಂತ ಸಾಹಿತಿಗಳಲ್ಲಿ ಒಬ್ರು. ಬಾಲ್ಯದಿಂದಾನೆ ಹಳ್ಳಿಯ ಸೊಗಡಿರ್ಬೋದು, ತೋಟ, ಗದ್ದೆ, ಗುಡ್ಡ, ಕಣಿವೆ ಇದೆಲ್ಲವನ್ನ ನೋಡ್ತಾ ನೋಡ್ತಾನೆ ಭಾವ ಜೀವನದಲ್ಲಿ ಬೆಳೆದಂತಹ ಇವರ ಜೀವನಾನೇ ಒಂದು ಕಾವ್ಯ. ಕಾವ್ಯಾನೇ ಜೀವನ ಅಂತ ಬದುಕಿದಂತಹ ನಾಡಿನ ಅಗ್ರಗಣ್ಯ ಕವಿ ಅವರ ಕವಿತ್ವ ಬದುಕು, ಹಾಗೆ ಅವರು ಬೆಳೆದು ಬಂದಂತಹ ಹಾದಿ ನಿಜಕ್ಕೂ ರೋಚಕ ಅಂತಾನೆ ಹೇಳ್ಬೋದು. ಆ ರೋಚಕ ಕಥೆಯನ್ನ ತಿಳಿಸ್ಕೊಡ್ತೀನಿ ಅವರದೇ ರಚನೆಯ ಮತ್ತೊಂದು ಮುದ್ದಾದ ಗೀತೆಯ ನಂತರ.

ಕವಿ ಚನ್ನವೀರ ಕಣವಿಯವರ ಕುರಿತಾಗಿ ಮಾತಾಡ್ತಾ ಇದೀವಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಆತ್ಮೀಯರು, ಕಣವಿಯವರು 5ನೇ ತರಗತಿಯನ್ನ ಮುಗಿಸ್ತಾ ಇದ್ದ ಹಾಗೆ ಅವರ ತಂದೆ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದರು. ಆಗ ತಾಯಿಯ ತವರು ಮನೆ ಹೊಂಬಳಕ್ಕೆ ಇವರ ಕುಟುಂಬ ಸ್ಥಳಾಂತರ ಆಯಿತು. ಆಗ ಕಣವಿಯವರ ವಿದ್ಯಾಭ್ಯಾಸ ಮುಂದುವರೆಸಿದ್ದು ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ. ಗರಗ ಆಗ ರಾಷ್ಟ್ರಧ್ವಜ ತಯಾರಿಸುವಂತಹ ಪ್ರತಿಷ್ಠಿತವಾದಂತಹ ಊರಾಗಿತ್ತು. ಹೀಗಾಗಿ ಕಣವಿಯವರಿಗೆ ದೇಶಭಕ್ತಿ ಮತ್ತಷ್ಟು ಹೆಚ್ಚು ಹಾಗೆ ಮಾಡಿತು. ಅಲ್ಲಿ ಪ್ರತಿ ಭಾನುವಾರ ನಡೆಯುವಂತಹ ಪ್ರಭಾತ ಫೇರಿಯಲ್ಲಿ ದೇಶ ನಾಡಭಕ್ತಿಯ ಗೀತೆಗಳ ಹಾಡುಗಾರಿಕೆಯಲ್ಲಿ ಕಣವಿಯವರು ಮುಂಚೂಣಿಗೆ ಬಂದರಂತೆ. ಪ್ರಭಾವಿಗಳ ಪ್ರಜ್ಞೆ ಮೂಡಿಸುವಂತಹ ಭಾಷಣಗಳನ್ನ ಕೇಳ್ತಾ ಕೇಳ್ತಾನೆ ಕಣವಿಯವರು ಬೆಳೆದರು. ಜೊತೆಗೆ ದೇಶ ವ್ಯಾಪಿಸಿದಂತಹ ಸ್ವಾತಂತ್ರ್ಯ ಚಳುವಳಿಯ ಕಾವ್ಯ ಪರಿಚಯ ಆಗಿದ್ದು ಇವರಿಗೆ ಆ ಗರಗದಲ್ಲಿನೇ. ಇಷ್ಟೇ ಅಲ್ಲ, ಕಣವಿಯವರ ಓದುವಂತ ಹವ್ಯಾಸಕ್ಕೆ ಚಾಲನೆ ಸಿಕ್ಕಿದ್ದೇ ಗರಗ ಶಾಲೆಯಲ್ಲಿ. ಅಲ್ಲಿನ ಗ್ರಂಥಾಲಯದಲ್ಲಿ ಗಳಗನಾಥರ ಮಾಧವ ಕರುಣಾವಿಲಾಸ ಕಾದಂಬರಿ ಓದಲು ಆರಂಭ ಮಾಡಿದಂತಹ ಇವರು ಓದಿನ ರುಚಿಯನ್ನ ಹತ್ತಿಸಿಕೊಂಡ್ರಂತೆ. 1940ರಲ್ಲಿ ನಡೆದಂತಹ ಮುಲ್ಕಿ ಪರೀಕ್ಷೆಯಲ್ಲಿ ಅವಿಭಜಿತ ಧಾರವಾಡ ಜಿಲ್ಲೆಗೆನೆ ಪ್ರಥಮ ಸ್ಥಾನವನ್ನ ಪಡೆದಂತಹ ಕಣವಿಯವರು ಕೀರ್ತಿ ಪತಾಕಿಯನ್ನೇ ಹಾರಿಸಿದ್ರು. ಆ ಸಂದರ್ಭದಲ್ಲಿ ಈ ಮುಲ್ಕಿ ಪರೀಕ್ಷೆ ಪಾಸ್ ಆದರೆ ಶಿಕ್ಷಕ ವೃದ್ಧಿ ಈ ಹುದ್ದೆ ಅನ್ನೋದು ಸುಲಭವಾಗಿ ಸಿಗ್ತಾ ಇತ್ತು. ಆದರೆ ಹೆಚ್ಚಿನ ವಿದ್ಯಾಭ್ಯಾಸದ ತುಡಿತ ಹಾಗೆ ಮುಂಬೈ ಸರ್ಕಾರದ ಸ್ಕಾಲರ್ಶಿಪ್ ಸಿಕ್ಕಿದ್ರಿಂದ ಹೈಸ್ಕೂಲ್ನ ಕಲಿಕೆಗೆ ಇವರು ಮುಂದಡಿಯನ್ನ ಇಟ್ಟಂತೆ. ಹೈಸ್ಕೂಲ್ ಬದುಕು ಅನ್ನೋದು ಇವರ ಕಾವ್ಯದ ಅಧ್ಯಯನಕ್ಕೂ ಬಾಗಿಲು ತೆರೀತು ಅಂತಾನೆ ಹೇಳ್ಬೋದು. ಅಲ್ಲೇನೆ ಬೇಂದ್ರೆಯವರ ಗರಿ, ಮಧುರ ಚೆನ್ನರ ನನ್ನನಲ್ಲ, ಕುವೆಂಪು ಅವರ ನವಿಲು, ಹೀಗೆ ಹಲವಾರು ಕವನ ಸಂಕಲನಗಳನ್ನ ಇವರು ಓದಿದ್ರು. ಅದಾದ ಮೇಲೆ ಕಣವಿ ಅವರಲ್ಲಿರುವಂತಹ ಕವಿತ್ವದ ಬೀಜ ಅಂಕುರ ಆಯಿತು ಅಂತ ಹೇಳಲಾಗುತ್ತೆ. ಆಗ್ಲೇ ಸೃಷ್ಟಿಯ ಸೊಬಗು ಅನ್ನುವಂತಹ ಕವಿತೆಯನ್ನ ಇವರು ಬರೆದ್ರು. ಅದಾದ್ಮೇಲೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏರ್ಪಾಟ್ ಮಾಡಿದಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಕೂಡ ಪಡೆದ್ರು. ಮೆಟ್ರಿಕ್ಗೆ ಬರೋ ಅಷ್ಟರಲ್ಲಿ ಕಣವಿ ಅವರು ಸಾಹಿತ್ಯ ಸರೋವರದಲ್ಲಿ ಒಂದ್ ರೀತಿ ಮೀನಾಗಿದ್ರಂತೆ.

ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ. ಇದು ಚಂಬೆಳಕಿನ ಕವಿ ಚನ್ನವೀರ ಕಣವಿಯವರು ಕರ್ನಾಟಕದ ಏಕೀಕರಣವಾದಾಗ ವರ್ಣನೆ ಮಾಡಿದಂತಹ ಮಾತಾಗಿತ್ತು. ಇದಕ್ಕೂ ಪೂರ್ವದಲ್ಲಿ ಅಂದರೆ 1947 ಆಗಸ್ಟ್ 15 ದೇಶದಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಇತ್ತು. ಆಗ ಧಾರವಾಡದ ಕರ್ನಾಟಕ ಕಾಲೇಜಿನ ಬಯಲಿನಲ್ಲಿ ವಿದ್ಯಾರ್ಥಿಗಳು ಹಾಗೆ ಪ್ರಾಧ್ಯಾಪಕರು ಸಂಭ್ರಮದಲ್ಲಿದ್ದರು. ಆಗ ಇನ್ನೂ 19 ಪ್ರಾಯದಲ್ಲಿದ್ದಂತಹ ಕಣವಿಯವರು ಬಂಧನದಿಂದ ಬಿಡುಗಡೆ ಎಂಬ ಕವಿತೆಯನ್ನ ಓದಿ ರೋಮಾಂಚನಗೊಳಿಸಿದ್ರಂತೆ. ಹೀಗೆ ನಾಡು ನುಡಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿ ಜೀವನದಿಂದಲೇ ಕವಿತೆಯನ್ನ ರಚಿಸಿದಂತಹ ಕಣವಿಯವರು ಕಾವ್ಯ ಬಂಧನದಲ್ಲಿನೇ ಸ್ವಾತಂತ್ರ್ಯವನ್ನ ಸಂಭ್ರಮಪಟ್ಟವರು. 1950 ಬಿಎ, 1952 ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಎಂಎ ಪೂರೈಸಿ 1952 ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಕಾರ್ಯದರ್ಶಿಯಾಗಿ ಅದಾದ್ಮೇಲೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಕಣವಿಯವರು. ಕಣವಿಯವರ ಮೊದಲ ಕವನ ಸಂಕಲನ ಕಾವ್ಯಾಕ್ಷಿ ಪ್ರಕಟ ಆಗಿದ್ದು 1949. ಸುಮಾರು 7 ಕಾಲ ನಿರಂತರವಾಗಿ ಸೃಜನಶೀಲವಾಗಿರುವಂತಹ ಕಣವಿಯವರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಯಾವತ್ತೂ ಜಡವಾಗೋದಕ್ಕೆ ಬಿಡಲಿಲ್ವಂತೆ. ತಮ್ಮ ಕಾವ್ಯದ ಮೂಲಕ ಎಲ್ಲವನ್ನ ಜೀವಂತವಾಗಿರಿಸೋದಕ್ಕೆ ಪ್ರಯತ್ನ ಪಟ್ಟವರು ಚಂಬೆಳಕಿನ ಕವಿ ಚನ್ನವೀರ ಕಣವಿಯವರು.

ಕವಿ ಚೆನ್ನವೀರ ಕಣವಿಯವರ ಕುರಿತಾಗಿ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಡಾಕ್ಟರ್ ಕಣವಿಯವರು ಹೊಸ ಪರಂಪರೆಗೆ ಒಗ್ಗಿಕೊಂಡವರು. ಸಂಪ್ರದಾಯಕ್ಕೆ ಯಾವತ್ತೂ ಮನಸೋತವರಲ್ಲ. ಅವರ ಹಿರಿಯ ಮಗ ಶಿವಾನಂದ ಅಂತರ್ಜಾತೀಯ ವಿವಾಹ ಮಾಡಿಕೊಂಡಾಗ ಅದನ್ನ ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಮದುವೆಯಲ್ಲಿ ಪಾಲ್ಗೊಂಡಿದ್ರಂತೆ. ಇನ್ನು ಮಗಳ ಮದುವೆಯನ್ನ ಸಂಪ್ರದಾಯಕ್ಕಿಂತ ಭಿನ್ನವಾಗಿ ನಡೆಸಿಕೊಟ್ರು. ಇಲ್ಲಿ ತಮ್ಮ ಮಿತ್ರ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರಿಂದ ವಧುವರರಿಗೆ ಪ್ರಮಾಣ ವಚನ ಬೋಧಿಸುವಂತ ಹೊಸ ಪದ್ಧತಿಯನ್ನ ಅನುಸರಿಸಿದ್ರು. ಇನ್ನುಳಿದಂತೆಯೇ ಇಬ್ಬರು ಕಿರಿ ಮಕ್ಕಳ ಮದುವೆನಲ್ಲಿ ಕುವೆಂಪು ಅವರ ಮಂತ್ರ ಮಾಂಗಲ್ಯ ಕ್ರಮವನ್ನ ಸ್ವೀಕರಿಸಿ ಪೂರೈಸಿದ್ರಂತೆ. ಹೀಗೆ ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬುದನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರು ಇವರು. ಈ ಎಲ್ಲಾ ಅಂಶಗಳನ್ನ ಡಾಕ್ಟರ್ ಗುರುಲಿಂಗ ಕಾಪಸೆ ಅವರು ಚನ್ನವೀರ ಕಣವಿ ಅವರ ಕುರಿತು ಬರೆದಂತಹ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಇನ್ನು ಕನ್ನಡಿಗರು ಬೇರೆ ಭಾಷೆ ಕಲಿತ್ರೆ ತಪ್ಪಲ್ಲ, ಆದರೆ ನಮ್ಮ ಭಾಷೆಯನ್ನ ನಮ್ಮ ಸಂಸ್ಕೃತಿಯನ್ನ ಮರೆಯೋದು ತಪ್ಪು ಅಂತ ಕನ್ನಡಿಗರನ್ನ ಎಚ್ಚರಿಸ್ತಾ ಇದ್ದಂತಹ ಕವಿ ಕಣವಿಯವರು ಭಾಗವಹಿಸಿದಂತಹ ಏಕೈಕ ಚಳುವಳಿ ಅಂತ ಹೇಳಿದ್ರೆ ಅದು ಗೋಕಾಕ್ ಚಳುವಳಿ.

ಚಂಬೆಳಕಿನ ಕವಿ ನಾಡೋಜ ಚೆನ್ನವೀರ ಕಣವಿಯವರನ್ನ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಇನ್ನೇನು ಮುಕ್ತಾಯ ಮಾಡೋ ಅಂತ ಹೊತ್ತಾಗ್ತಾ ಇದೆ. ಕಾರ್ಯಕ್ರಮವನ್ನ ಮೆಚ್ಚಿ ಬಹಳಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನ ರವಾನಿಸಿದ್ದಾರೆ. ಅವರೆಲ್ಲರಿಗೂ ಸಹ ನನ್ನ ಆತ್ಮೀಯವಾದಂತಹ ಧನ್ಯವಾದಗಳು. ಬಹಳಷ್ಟು ಸಂದೇಶಗಳಿದೆ, ಓದೋದಕ್ಕೆ ಸಮಯ ಸ್ವಲ್ಪ ಕಡಿಮೆ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಾತನ್ನ ನಾನು ಹೇಳಲೇಬೇಕು. ಶ್ರೇಷ್ಠವಾದಂತಹ ಮಾನವೀಯ ಗುಣ, ಸರಳ ಸಜ್ಜನಿಕೆ, ತಮ್ಮ ಸಮಕಾಲೀನ ಕವಿಗಳ ಬಗ್ಗೆ ನಿರ್ಮತ್ಸರದ ಗೌರವ ಪ್ರೀತಿ, ಇದೆಲ್ಲದರಿಂದ ತಮ್ಮ ಶ್ರೇಷ್ಠ ಕನ್ನಡ ಸಾಂಸ್ಕೃತಿಕ ಪರಂಪರೆಯ ಹಿರಿಯರಾಗಿ ಕನ್ನಡ ನಾಡಿಗೆ ಮಾರ್ಗದರ್ಶಕರ ಹಾಗೆ ಇದ್ದವರು ಚನ್ನವೀರ ಕಣವಿಯವರು. ಆದರೆ ಈ ದಿನ ಅವರು ನಮ್ಮೊಟ್ಟಿಗಿಲ್ಲ. ಅವರ ಅಗಲಿಕೆ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ಆದರೆ ಅವರ ಕೊಡುಗೆ ಇದೆಯಲ್ಲ, ಅದು ಬತ್ತಲಾರದ ಅಮೃತ ವಾಹಿನಿ ಇದ್ದ ಹಾಗೆ. ಮತ್ತೊಮ್ಮೆ ಚಂಬಳಕಿನ ಕವಿ ನಾಡೋಜ ಚನ್ನವೀರ ಕಣವಿಯವರಿಗೆ ವಿವಿಧ ಭಾರತೀಯ ನುಡಿ ನಮನಗಳನ್ನ ತಿಳಿಸ್ತಾ ಇಂದಿನ ಕಲಾಭಾರತಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅವರದೇ ರಚನೆಯ ಮತ್ತೊಂದು ಸುಂದರ ಭಾವಗೀತೆಯೊಂದಿಗೆ

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 12 ಗಂಟೆ ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾಡಿನಾದ್ಯಂತ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ 6:30 to 8:30 ಆಚರಿಸಿದ ವರದಿಗಳು ಬಂದಿವೆ. ಯೋಗ ಈಗಲೇ ಅನುಷ್ಠಾನಕ್ಕಾಗಿ ಯೋಗ ಅಥ ಅನುಷ್ಠಾನಂ ಎಂದ ಪತಂಜಲಿ ಮುನಿಯ ಆಶಯವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿಧ್ವನಿಸಿತು. ಯೋಗ 365 ದಿನಗಳಿಗಾಗಿ ಎಂಬ ಪ್ರತಿಜ್ಞೆಯನ್ನು ಯೋಗಾರ್ಥಿಗಳು ಕೈಗೊಂಡರು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ರಾಷ್ಟ್ರದ ಪ್ರಧಾನ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಗ ಎಲ್ಲರನ್ನೂ ಒಗ್ಗೂಡಿಸುವ ಮಾನಸಿಕ ಸ್ವಾಸ್ಥ್ಯ ಮತ್ತು ಜಗತ್ತಿನ ಶಾಂತಿಗೆ ಅಡಿಪಾಯವಾಗಿದೆ ಎಂದರು.
1: जून का ये दिन पृथ्वी के कुछ भूभाग पर साल में सबसे लंबी अवधि का दिन होता है और अंतर्राष्ट्रीय योग दिवस के कारण 21 जून का ये दिन विश्व के सबसे बड़े सामूहिक उत्सव का दिन भी बन गया है. भारत में हिमालय से लेकर हिंद महासागर तक पूर्वोत्तर और पूरब में बंगाल से लेकर पश्चिम में सौराष्ट्र तक पूरा देश योग की ऊर्जा से चैतन्य से भरा हुआ नजर आ रहा. पूरा देश पूरा विश्व एक दूसरे से जुड़ा हुआ नजर आ रहा और यही तो योग की ताकत है. योग सबको जोड़ता, योग सबको साथ लाता है.
0: ಮಂಡ್ಯದ ಪಿಇಟಿ ಶಿಕ್ಷಣ ಸಂಸ್ಥೆಯ ಆವರಣದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಯೋಗ ದಿನವನ್ನು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಬಳಸಿಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾದರಿ ಸ್ವೀಪ್ ಚಟುವಟಿಕೆ ಮೂಲಕ ಗಮನ ಸೆಳೆಯಿತು. ಸರ್ಎಂ ವಿಶ್ವೇಶ್ವರಾಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವ ಕುರಿತು ಜಿಲ್ಲಾಡಳಿತ ಅರಿವು ಮೂಡಿಸಿತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಾಗಿ ಕೇಂದ್ರ ಆಯುಷ್ ಸಚಿವಾಲಯದ ಯೋಗ ಸಂಗಮ ಪೋರ್ಟಲ್ನಲ್ಲಿ 6 ಲಕ್ಷ ಸಂಸ್ಥೆಗಳು ಯೋಗ ಪ್ರದರ್ಶಿಸಲು ಹೆಸರು ನೋಂದಾಯಿಸಿದ್ದವು. 2 ಲಕ್ಷ ಶಾಲೆ ಕಾಲೇಜುಗಳು, 3,22,000 ಸರ್ಕಾರಿ ಸಂಸ್ಥೆಗಳು, 16,000ಕ್ಕೂ ಅಧಿಕ ಖಾಸಗಿ ಸಂಸ್ಥೆಗಳು, 5,000ಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು, 44,000 ಸಾಮುದಾಯಿಕ ಗುಂಪುಗಳು ದೇಶದ 2,500 ಸ್ಥಳಗಳಲ್ಲಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25, 26 ಮತ್ತು 27ರಂದು 3 ದಿನಗಳ ರಾಷ್ಟ್ರೀಯ ರೈತ ಸಮಾವೇಶ ಜರುಗಲಿದೆ ಎಂದು ರೈತ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ, ಕನಹಿರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ, ಜಲತಜ್ಞ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರುಗಳು ಭಾಗವಹಿಸಲಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಕೇಂದ್ರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಬಾಲ್ಯ ವಿವಾಹ ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಸಿದ್ಧತೆ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ, ಕಾನೂನುಬಾಹಿರ ಎಂದು ಘೋಷಿಸಲಾಗಿದೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ 2025 ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಊರಿಗೊಂದು ಕೆರೆ ಸಾಧ್ಯವಾಗದಿದ್ದರೂ ತಾಲೂಕಿಗೊಂದಾದರೂ ಹೊಸ ಕೆರೆಯನ್ನು ನಿರ್ಮಿಸಿ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಜಿಲ್ಲೆಯ ಎಲ್ಲ ತೆಹಸೀಲ್ದಾರ್ಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೆಲ ಜಲ ಮಳೆ ನೀರು ಕೊಯ್ಲು, ಸಸಿ ನೆಡುವುದು ಹಾಗೂ ಕೆರೆಗಳ ಸಮರ್ಪಕ ನಿರ್ವಹಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಚಾಲನೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೆಲವರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ನವ್ಯ ಆರಾಧ್ಯ ಅವರು ಇದ್ದಾರೆ. ಆಯುರ್ವೇದ ವೈದ್ಯೆಯಾಗಿರುವ ಇವರು ಯೋಗವನ್ನು ಜೀವನ ಶೈಲಿಯ ಭಾಗವನ್ನಾಗಿ ಅಳವಡಿಸಿಕೊಂಡಿರುವ ಅನುಭವ ಉಳ್ಳ ಯೋಗ ತಜ್ಞೆಯೂ ಹೌದು. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೆ ಆರೋಗ್ಯಕರ ಬದುಕಿಗೆ ಯೋಗದ ಮಹತ್ವವನ್ನ ಸರಳವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ಹಲವಾರು ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಈ ಸಂಭಾಷಣೆಯಲ್ಲಿ ಅವರು ನಮ್ಮ ಜೊತೆ ಈ ಮನೆ ಜವಾಬ್ದಾರಿ ನಡುವೆ ಸಿಲುಕಿರುವ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಅದಕ್ಕೆ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಸುಲಭವಾಗಿ ವಿವರಿಸುತ್ತಾರೆ. ನವ್ಯ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ಥ್ಯಾಂಕ್ ಯು ಆಶಾ.
3: ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀರಾ?
4: ಆಯುರ್ವೇದ ವೈದ್ಯೆ, ಯೋಗ ಟೀಚರ್ ಮತ್ತೆ ರೀಜನರೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಹಾಗೂ ನನ್ನದೇ ಆದ ಒಂದು ಹೆಲ್ತ್ ಕೇರ್ ನಯೋಸ್ಮಿ ಹೆಲ್ತ್ ಗ್ಲೋಬಲ್ ಅನ್ನ ಫೌಂಡ್ ಮಾಡಿದ್ದೇನೆ.
3: ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾಗತ್ತೆ. ಮನೆ ಕೆಲಸ ಇರಬಹುದು, ಮಕ್ಕಳ ಜವಾಬ್ದಾರಿ ಇರಬಹುದು, ಆಫೀಸ್ ಸ್ಟ್ರೆಸ್ ಇರಬಹುದು. ಸೊ ಕೆಲಸ ನಿರತ ಮಹಿಳೆಯರ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವನ್ನು ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
4: ಸೊ ಇವಾಗ 21ನೇ ಶತಮಾನದ ಹೆಣ್ಣು ಮಕ್ಕಳು ಅಂದ್ರೆ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಎಷ್ಟು ತರಹದ ಜವಾಬ್ದಾರಿಗಳನ್ನ ಒತ್ಕೊಂಡಿದೀವಿ. ನಮ್ಮ ವೃತ್ತಿ, ಕುಟುಂಬ ಆಗಿರ್ಬೋದು, ಮನೆಯವರ ಆರೋಗ್ಯ ಆಗಿರ್ಬೋದು, ಹಾಗೂ ಸಾಮಾಜಿಕ ಜವಾಬ್ದಾರಿ ಎಲ್ಲಾನು ನಾವು ತಗೊಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಮಾಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕಾಗಿ ಇದನ್ನೆಲ್ಲಾನು ಸಮತೋಲನದಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಅಂದ್ರೆ ಯೋಗ ತುಂಬಾನೇ ಮುಖ್ಯ. ದಿನನಿತ್ಯದಲ್ಲಿ ಅದನ್ನ ವ್ಯಾಯಾಮದ ರೀತಿ ನೋಡದೆ ಅದನ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಅದರ ಉಪಯೋಗ ಆಗತ್ತೆ. ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತೀವಿ ಅಂದ್ರೆ ಏನು? ಯೋಗ ಅಂದ್ರೆ ಮೇನ್ಲಿ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮನ ಒಂದು ಗೂಡಿಸೋದೇ ಯೋಗ. ಸೊ ಇದು ಮೂರನ್ನು ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಪೂರ್ಣವಾಗತ್ತೆ. ಸೊ ಆದ್ರಿಂದ ಎಲ್ಲ ಮಹಿಳೆಯರು ಯೋಗನ ಪ್ರತಿ ದಿನ ಪ್ರಾಕ್ಟೀಸ್ ಮಾಡೋದು ಖಡಾಖಂಡಿತ. ಇವಾಗಂತೂ ಮಾಡ್ಲೇಬೇಕು.
3: ಟೈಮ್ ಇಲ್ಲ ನನ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಅಂತ ನೋಡದೆ ನಾವು ಅದನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಇವನ ಊಟ ಹೇಗ್ ಮಾಡ್ತೀವಿ, ಸ್ನಾನ ಹೇಗ್ ಮಾಡ್ತೀವಿ, ಬ್ರಷ್ ಹೇಗ್ ಮಾಡ್ತೀವಿ, ಸೊ ಆತರ ಅಳವಡಿಸ್ಕೋಬೇಕು. ಬಟ್ ಟೈಮ್ ಇಲ್ಲ ಅನ್ನೋರಿಗೆ ಯಾವ ರೀತಿ ಅವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು?
4: ಈಗ ಯಾವುದೇ ಮಹಿಳೆ ನನ್ನ ಹತ್ರ ಬಂದು ನನಗೆ ಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗ್ ಕೇಳಿಸುತ್ತೆ ಗೊತ್ತಾ? ನನಗೆ ಯೋಗ ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಇಷ್ಟ ಆಗಿರೋ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ನಮಗೆ ದಿನನಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ಯೋಗನೂ ಒಂದು ಭಾಗ. ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೋಬೇಕು, ಫಸ್ಟ್ ನಮ್ಮ ತಲೆನಲ್ಲಿ ಬರಬೇಕು. ಈಗ ಕೊಡ ತುಂಬಿದ್ರೆ ಮಾತ್ರ ಅದರಿಂದ ನೀರು ಹರಿಯಕ್ಕೆ ಸಾಧ್ಯ, ನಾವು ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಮ್ಮ ಕೊಡದಲ್ಲೇ ನೀರಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ? ಖಾಲಿ ಕೊಡ ಹಾಕಕ್ಕಾಗತ್ತಾ? ಸೊ ನಾವು ಫಸ್ಟ್ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರಬೇಕು, ಅವಾಗ ಮಾತ್ರ ನಾವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಸೊ ಎಲ್ಲರೂ ಎಲ್ಲಾ ಕೆಲಸ ಮಾಡಬಹುದು, ಅದನ್ನ 100% ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡಿ ಅದರಿಂದ ಒಂದು ಆತ್ಮತೃಪ್ತಿ ಸಿಗುತ್ತಲ್ಲ, ಆತರ ಜೀವನ ಬೇಕು ಅಂದ್ರೆ ಯೋಗ ಮಾಡ್ಲೇಬೇಕು.
3: ಈಗ ಟೈಮ್ ಇಲ್ಲ ಅನ್ನೋರಿಗೆ ನಾನೊಂದು 5-10 ನಿಮಿಷ ಯೋಗ ಮಾಡ್ತೀನಪ್ಪ ಅನ್ನೋರಿಗೆ ಯಾವ್ದಾದ್ರು ಸುಲಭವಾಗಿ ಮಾಡುವ ಯೋಗ ಅಭ್ಯಾಸ ನೀವು ಸಜೆಸ್ಟ್ ಮಾಡಬಹುದಾ?
4: 5 ನಿಮಿಷ ಪ್ರಾಣಾಯಾಮ ಮಾಡಿದ್ರು ಅದನ್ನ ದಿನನಿತ್ಯ ಮಾಡಬೇಕು. ಆಯ್ತಾ? ಸೊ ಮೊದಲನೇದಾಗಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಅದರಲ್ಲಿ 8 ವಿಧಗಳಿದಾವೆ, 8 ಲಿಂಬ್ಗಳಿದಾವೆ. ಅದರಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ವಿ. ಸೊ 5 ನಿಮಿಷದಿಂದ 10 ನಿಮಿಷ ಅಂದ್ರೆ ಮೊದಲಿಗೆ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡಬೇಕು. ಸೊ ಮೊದಲಿಗೆ ನಿಮ್ ಮನಸ್ಸಿನ ಸ್ಥಿತಿ ಚೆನ್ನಾಗಿದ್ರೆ ನಿಮ್ ದೈಹಿಕವಾಗಿ ಏನಾದ್ರೂ ಮಾಡ್ಬೋದು. ಆ ಮೋಟಿವೇಶನ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಮೋಟಿವೇಶನ್ ತಗೊಂಡು ಯೋಗ ಮಾಡೋದ್ಕಿಂತ ಯೋಗ ಮಾಡಿ ಮೋಟಿವೇಶನ್ ಬರ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ, ಸೊ ಪ್ರಾಣಾಯಾಮ, ಸೊ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೂ ಎಲ್ಲರಿಗೂ ಬರುತ್ತೆ. ಒಂದು ಒಳ್ಳೆಯನ್ನ ಮುಚ್ಕೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರು ತಗೊಂಡು ಇನ್ನೊಂದು ಕಡೆಯಿಂದ ಬಿಡೋದು. ಸೊ ಇದನ್ನ 6-7 ರೌಂಡ್ಸ್ ಆರಾಮಾಗಿ ಮಾಡ್ಕೋಬಹುದು. ಸೊ
2: ದಿನ ಸುಮ್ನೆ ಕೂತಿದ್ದಾಗ್ಲೂ
4: ಪ್ರಾಕ್ಟಿಸ್ ಮಾಡ್ಬೋದು. ಇಲ್ಲ ಅಂದ್ರೆ ಇನ್ನೊಂದು ಜಾಗೃತ ಉಸಿರಾಟ ಅಂತ ಕರಿತೀವಿ. ಸೊ ಏನಪ್ಪ ಅದು ಅಂದ್ರೆ 4 ಸೆಕೆಂಡ್ ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು, 4 ಸೆಕೆಂಡ್ ಹಿಡಿದಿಟ್ಕೊಳ್ಳೋದು, ಇನ್ನು 6 ಸೆಕೆಂಡ್ ಕಾಲ ಉಸಿರನ್ನ ನಿಧಾನವಾಗಿ ಆಚೆ ಬಿಡೋದು. ಇದನ್ನ ಒಂದು 10 ರೌಂಡ್ಸ್ ಮಾಡ್ಕೋಬಹುದು. ಸೊ ಪ್ರಾಣಾಯಾಮ ಮೊದಲು, ನೀವ್ ಎಷ್ಟೋ ಕೆಲಸ ಗಡಿಬಿಡಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರಾ, ಸೊ ಮನ್ಸು ಒಂದ್ ಕಡೆ ಬರಬೇಕು ಅಂದ್ರೆ ಮೊದಲು ಇದನ್ನ ಮಾಡ್ಬೇಕು. ಉಸಿರಾಟದ ಮೇಲೆ ಗಮನ, ಅನುಲೋಮ ವಿಲೋಮ, ಅದ್ ಒಂದ್ ಪ್ರಾಣಾಯಾಮ. ಇದೆರಡು ಮಾಡ್ಕೊಂಡಾದ್ಮೇಲೆ ನಿಂತಲ್ಲೇನೆ ತಾಡಾಸನ, ಸೊ ನಿಲ್ಲದನ್ನ ಬೆನ್ನು ನೇರ ಮಾಡ್ಕೊಂಡು ನಿಲ್ಲೋದು, ವೃಕ್ಷಾಸನ. ಇದೆಲ್ಲ ಈಸಿ, ನಿಂತಲ್ಲೆ ನೀವು ಅಡ್ಗೆ ಮನೆಯಲ್ಲಿ ಏನಾದ್ರೂ ಕುಕ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀರಾ, ಅಲ್ಲೇ ಮಾಡ್ಕೋಬಹುದು ಅಲ್ವಾ. ಸೊ ಅರ್ಧ ಚಂದ್ರಾಸನ ಅಲ್ವಾ, ಆಮೇಲೆ ಗೋಮುಖಾಸನ. ಸೊ ಎಲ್ಲಿ ನಿಂತಿರ್ತೀರೋ ಅಲ್ಲೇ.
2: ಓಕೆ,
4: ಆರ್ಮ್ ರೊಟೇಷನ್ಸ್, ನಿಮ್ಮ ಭುಜಾನ ತಿರುಗಿಸುವಂತದ್ದು, ಕತ್ತನ್ನ ಸ್ಟ್ರೆಚ್ ಮಾಡುವಂತದ್ದು ಆ ಕಡೆ ಈ ಕಡೆಗೆ, ಅದೇ ಮುಖ್ಯವಾಗಿ ಮಾಡಬೇಕು.
2: ಓಕೆ, ಈಗ ತುಂಬಾ ಪ್ರಚಲಿತವಾದ ವರ್ಡ್ ಬಂದಿರೋದು ಡೆಸ್ಕ್ ಯೋಗ ಅಂತ ಹೇಳಿ. ಸೊ ಡೆಸ್ಕ್ ಮುಂದೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅವರಿಗೆ ಸಾಮಾನ್ಯವಾಗಿ ತುಂಬಾ ಬೆನ್ನು ನೋವಿರಬಹುದು, ಕಾಲ್ ನೋವಿರಬಹುದು, ಈ ತರ ದೈಹಿಕ ಸಮಸ್ಯೆಗಳು. ಅಂಡ್ ಇನ್ನೊಂದೇನಂದ್ರೆ ಸ್ಟ್ರೆಸ್ ಕೆಲಸದ ಒತ್ತಡನೂ ಜಾಸ್ತಿ ಇರುತ್ತೆ. ಡೆಸ್ಕ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಮತ್ತೆ ಡೆಸ್ಕ್ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
4: ಖಂಡಿತ. ಸೊ ಈಗ ಡೆಸ್ಕ್ ಯೋಗಕ್ಕಿಂತ ಚೇರ್ ಯೋಗ ಅಂತ ತುಂಬಾ ಫೇಮಸ್ ಆಗಿದೆ. ಸೊ ಡೆಸ್ಕ್ ಅಥವಾ ಕುರ್ಚಿ ಅಲ್ಲೇ ಕೆಲಸ ಮಾಡೋರು, ಎಲ್ಲಾ ಕಚೇರಿಗಳಲ್ಲಿರೋರು ಎಲ್ಲ ಅದೇ ತರ ಕೆಲಸ ಮಾಡೋದು ಅಲ್ವಾ. ಸೊ ಅದರಲ್ಲಿ ಏನು ಮಾಡ್ಕೋಬಹುದು ಅಂದ್ರೆ, ನೀವು ಒಂದು ಚೇರ್ ಅಲ್ಲೇ ಕೂತಿರ್ತೀರಾ, ಸೊ ಫಸ್ಟ್ ಚೇರ್ ಅಲ್ಲಿ ವೀಲ್ಸ್ ಇರಬಾರದು. ಸೊ ಅದರಲ್ಲಿ ನೀವು ಒಂದು ರೂಲ್ಸ್ ಮಾಡ್ಕೋಬೇಕು, ಪ್ರತಿ ಗಂಟೆಗೆ ನಾನು 2 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಪ್ರತಿ ಗಂಟೆಗೆ 2 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಪ್ರತಿ ಗಂಟೆಗೆ 1 ನಿಮಿಷ ಧ್ಯಾನ ಮಾಡ್ತೀನಿ ಇಷ್ಟೇ. ಇದನ್ನ ಪ್ರತಿ ಗಂಟೆನೂ 3 ಮಾಡ್ಬೇಕು ಅಂತಿಲ್ಲ, ಪ್ರತಿ ಗಂಟೆ ಒಂದೊಂದು. ಏನಾದ್ರೂ ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದ, ರಿಮೈಂಡರ್ ಇಟ್ಕೊಳ್ಳೋದ, ಈ ತರ ಮಾಡ್ಕೊಂಡು ಕೂತಿರೋ ಸ್ಥಳದಲ್ಲೇನೆ ನಾನು ಅದು ಜಾಗೃತ ಉಸಿರಾಟ ಏನ್ ಹೇಳಿದೆ 4-4-6 ಅದರದ್ದು ಏನ್ ಹೇಳಿದೆ ಅದನ್ನ ಮಾಡ್ಕೋಬಹುದು. ಆಮೇಲೆ ಕೂತಲ್ಲೇನೆ ಮತ್ತೆ ಆಸನಗಳಿದಾವೆ. ಓಕೆ, ನೀವು ತಾಡಾಸನ ಅಂದ್ರೆ ಬೆನ್ನನ್ನ ಫಸ್ಟ್ ನೇರ ಮಾಡೋದು, ಅದ್ ಮಾಡ್ಕೋಬಹುದು. ಗೋಮುಖಾಸನ ಇನ್ನು ಗೊತ್ತೇ ಇದೆ, ಕೈಗಳನ್ನ ಹಿಂದೆ ಹಾಕಿ 2 ತರ ಮಾಡೋದು, ತುಂಬಾ ತರ ಇದೆ. ಅದ್ರಲ್ಲಿ ಒಂದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರುತ್ತೆ. ಒಂದು ಸೈಡ್ ಅಲ್ಲಿ ಚೇರ್ ಹ್ಯಾಂಡಲ್ ಇರತ್ತಲ್ಲ, ಅದನ್ನ 2 ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ತಿರುಗದು, ನಿಮ್ಮ ಮೇಲಿನ ಶರೀರನ ಅರ್ಧಕ್ಕೆ ಹಿಂದಕ್ಕೆ ತಿರುಗಿಸೋದು. ಅಲ್ಲಿ ಒಂದು 10 ಕೌಂಟ್ ಅಲ್ಲಿ ದೀರ್ಘ ಉಸಿರಾಟ ಮಾಡ್ಬೇಕು, ಮತ್ತೆ ವಾಪಸ್ ಬಂದು ಇನ್ನೊಂದ್ ಕಡೆಗೆ ತಿರ್ಗೋದು. ಇದು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಸೊ ಎಲ್ಲರೂ ಮಾಡ್ತಾರೆ, ಏನ್ ಮಾಡ್ತಾರೆ, ಓ ಬೆನ್ನಿಡ್ಕೊಂಡಿದೆ ಹಿಂಗ್ ತಿರುಗ್ತೀನಿ ಹಂಗ್ ತಿರುಗ್ತೀನಿ. ತಿರುಗ್ತೀರಾ? ಸರಿ, ಕಂಪ್ಲೀಟ್ ಆಗಿ ತಿರುಗಿ ಉಸಿರಾಟನ ದೀರ್ಘವಾಗಿ ಮಾಡ್ಬೇಕು, ಅವಾಗಷ್ಟೇ ಅದನ್ನ ಯೋಗಾಭ್ಯಾಸ ಅಂತಾರೆ, ಇಲ್ಲಾಂದ್ರೆ ಸುಮ್ನೆ ಸ್ಟ್ರೆಚ್ ಆಗತ್ತೆ.
2: ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಫೆಟೀಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯೋಗ ಹೇಗೆ ಪರಿಹಾರ ನೀಡುತ್ತೆ ನವ್ಯ?
4: ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋ ವುಮೆನ್ ಅಂದ್ರೆ ಅದು ಅವರೇ ಚಾಯ್ಸ್ ಮಾಡ್ಕೊಂಡಿರೋದು, ಐ ಕ್ಯಾನ್ ಡೂ ಇಟ್, ಇಷ್ಟೆಲ್ಲ ಮಾಡ್ಬೋದು ಅಂತ ಮೊದಲೇ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಸೊ ಎಲ್ಲಾ ಮಾಡಿದಾದ್ಮೇಲೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಮೆಂಟಲ್ ಫಟೀಗ್, ಫಿಸಿಕಲ್ ಫಟೀಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಥವ್ರು ಏನ್ ಮಾಡ್ಬೋದು ಅಂದ್ರೆ ಕೆಲಸ ಮುಗಿಸಿ ಮನೆಗೆ ಹೋಗಿದ ತಕ್ಷಣ ಹತ ಯೋಗ ಅಂದ್ರೆ ನಿಧಾನವಾದ ಯೋಗ, ಯಾವುದು ಸ್ಟ್ರೆಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಜಾಗ್ ಮಾಡ್ಕೊಂಡು ಆತರ ಎಲ್ಲ ಅಲ್ಲ, ನಿಧಾನವಾಗಿ ಸೌಮ್ಯ ಅಭ್ಯಾಸ ಅಂತ ಹೇಳ್ತೀವಿ. ಸೊ ನಿಧಾನವಾದ ಯೋಗ ಮಾಡಿಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ ಮೇನ್ ಆಗಿ ಯೋಗ ನಿದ್ರಾ ಅಂತ ಕರಿತೀವಿ. ಸೊ ಎಲ್ಲಾ ಯೋಗ ಸೆಷನ್ಸ್ ಎಂಡ್ ಅಲ್ಲಿ ಶವಾಸನ ಅಂತ ಮಾಡ್ತಾರೆ ಅಲ್ವಾ. ಸೊ ಆ ಶವಾಸನ ಪ್ರೊಸೀಜರ್ ಏನಿದೆ ಬೆನ್ನ ಮೇಲೆ ಮಲಗಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಭಾಗಗಳನ್ನು ಮಸಲ್ಸ್ನು ಸಡಿಲ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಮಾಡಿ ಒಂದು ಸಂಕಲ್ಪ ಮಾಡ್ಕೋಬೇಕು, ನಾನು ಆರೋಗ್ಯವಾಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲಾ ತರದ ಏನು ಜವಾಬ್ದಾರಿ ಹೊತ್ಕೊಂಡಿದೀನಿ ಅದು ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡಕ್ಕಾಗತ್ತೆ, ಈ ತರ ಅಫರ್ಮೇಷನ್ಸ್ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಆ ಪೊಸಿಷನ್ ಇಂದ ಆಚೆ ಬರೋದು. ಇದು ಯೋಗ ನಿದ್ರಾ ಅಂತ ಕರಿತೀವಿ. 10-15 minutes ಇದನ್ನ ಮಾಡಬೇಕು. ಇದು ನಾವು ರಾತ್ರಿ ಹೊತ್ತು 7-8 ಗಂಟೆ ಏನ್ ಮಲ್ಕೊಂಡು ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ ಅದು ಈ 15 minutes ಅಲ್ಲೇ ಮೈಂಡಿಗೆ ಸಿಕ್ಬಿಡತ್ತೆ.
2: ಕೆಲಸದ ಒತ್ತಡದಿಂದ ಈ ಕೋಪ ಅಂಡ್ ಮೆಂಟಲ್ ಪೀಸ್ ಕಳ್ಕೊತಾರಲ್ಲ ಅವರಿಗೆ ಯಾವ ರೀತಿಯ ಯೋಗ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ?
4: ಸೊ ಮೆಂಟಲ್ ಪೀಸ್ಗೆ ಬಂದಾಗ ಪ್ರಾಣಾಯಾಮ ಧ್ಯಾನ ಮುಖ್ಯ. ಓಕೆ, ಸೊ ಈ ಉಸಿರಾಟ ಕ್ರಿಯೆ ನಾವು ಏನ್ ಹೇಳ್ಕೊಟ್ವಿ, ಪ್ರಾಣಾಯಾಮ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಡೀಪ್ ಬ್ರೀದಿಂಗ್ ಅಂತ ಬರುತ್ತೆ. ಈಗ ಸಡನ್ ಆಗಿ ನಿಮ್ಗೆ ಕೋಪ ಬಂತು, ಆಗ ಏನ್ ಮಾಡ್ಬೇಕು, ನೀವು ಫಸ್ಟ್ ರೆಕಗ್ನೈಸ್ ಮಾಡ್ಕೋಬೇಕು, ಓಕೆ ನನಗೆ ಕೋಪ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಸ್ಟಾಪ್ ಮಾಡಿ ಕಣ್ ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಮ್ ಥಾಟ್ ಮೇಲೆನೆ ಏನಾಗ್ತಾ ಇದೆ, ಯಾಕಾಗ್ತಾ ಇದೆ ಅಂತ ಯೋಚನೆ ಮಾಡಿ ಉಸಿರಾಟದ ಮೇಲೆ ಆಮೇಲೆ ಆಚೆ ಬಿಡ್ಬೇಕು. ಸೊ ಈಗ ಕೋಪ ತಾಪ ಅಂದ್ರೆ ಏನು, ಬಿಸಿ, ಬಿಸಿಯಿಂದಾನೇ ಕೋಪ ತಾಪ ಆಗದು. ಸೊ ಬಾಡಿಯಲ್ಲಿ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗಿ ಸೊ ನಮ್ ಸೆಲ್ಸ್ ಏನ್ ಮಾಡುತ್ತೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಏನ್ ಮಾಡ್ಬೇಕು, ನಾವು ಕೂಲ್ ಡೌನ್ ಮಾಡ್ಬೇಕು. ಸೊ ಅದಕ್ಕೆ ಶಿಥಿಲಿ ಪ್ರಾಣಾಯಾಮ ಅಂತ ಇದೆ ನಮ್ಮಲ್ಲಿ. ಓಕೆ, ನಾಲ್ಗೆನ ರೋಲ್ ಮಾಡಿ ಅಪ್ಪರ್ ಪ್ಯಾಲೆಟ್ ಗೆ ಸ್ಟಿಕ್ ಮಾಡಿ ಬಾಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಹಿಡಿದಿಟ್ಕೊಂಡು ಒಂದ್ 5 seconds ಮೂಗಿಂದ ಬಿಡ್ಬೇಕು.
2: ಓಕೆ,
4: ಇದು ಶಿಥಿಲಿ ಪ್ರಾಣಾಯಾಮ, ಬಾಡಿನ ಕೂಲ್ ಡೌನ್ ಮಾಡಕ್ಕೆನೆ ಮಾಡೋದು. ಆಮೇಲೆ ಲೆಫ್ಟ್ ಸೈಡ್ ನಾಸ್ಟ್ರಲ್ ಬ್ರೀದಿಂಗ್, ಓಕೆ, ಚಂದ್ರ ಬ್ರೀದಿಂಗ್. ಓಕೆ, ಸೂರ್ಯ ಹೀಟಿಗೆ, ಚಂದ್ರ ಕೋಲ್ಡ್ಗೆ.
2: ಓಕೆ,
4: ಸೊ ರೈಟ್ ಸೈಡ್ ಇಸ್ ಸೂರ್ಯ,
2: ಓಕೆ,
4: ಲೆಫ್ಟ್ ಸೈಡ್ ಇಸ್ ಚಂದ್ರ. ಸೊ ಲೆಫ್ಟ್ ಸೈಡ್ ನಾಸ್ಟ್ರಲ್ ಇಂದ ಪ್ರಾಣಾಯಾಮ ಮಾಡೋದು.
2: ಓಕೆ
4: ಓಕೆ, ಒಂದು 10-12 ರೌಂಡ್ಸ್ ಮಾಡ್ಕೊಂಡ್ರೆ ಕೋಪ ಎಲ್ಲ ಏನ್ ಬಂದಿದೆ ಆರಾಮಾಗಿ ಬಾಡಿ ಕೂಲ್ ಆಗುತ್ತೆ.
2: ಈಗ ಯೋಗದಲ್ಲಿ ಒಂದು ಭ್ರಾಮರಿ ಅಂತ ಏನೋ ಇದೆಯಲ್ಲ,
4: ಭ್ರಾಮರಿ ಪ್ರಾಣಾಯಾಮನೂ ಇದೆ. ಸೊ ಅದು ಅಷ್ಟೇ, ಮೈಂಡ್ ನ ಕಾಮ್ ಡೌನ್ ಮಾಡಕ್ಕೆ. ಸೊ ನಾಡಿ ಶುದ್ಧಿ ಆಯ್ತು, ನಿಮ್ಗೆ ಶಿಥಿಲಿ ಆಯ್ತು, ನೆಕ್ಸ್ಟ್ ಭ್ರಾಮರಿ ಮಾಡ್ಕೋಬೇಕು. ಸೊ ಎರಡು ಕೈಗಳನ್ನ ಮುಖದ 5 ಭಾಗದಲ್ಲಿ ಇಟ್ಟು ಕಿವಿನ ಮುಚ್ಚಿ ಹೆಬ್ಬೆರಳಲ್ಲಿ ಜೋರಾಗಿ ಉಸಿರೆಳ್ಕೊಂಡು ನಾಲ್ಗೆ ಮಡ್ಚಿರ್ಬೇಕು. ಅದು ಭ್ರಾಮರಿ ತರ ಸೌಂಡ್ ಮಾಡ್ಬೇಕು,
2: ತುಂಬಿ ತರ.
4: ಆಗ ಏನಾಗುತ್ತೆ, ನಮ್ ತಲೆ ಒಳಗಡೆ ಈಗ ಗಂಟೆ ಹೊಡೆದಾಗ ಹೆಂಗೆ ಒಳಗಡೆ ಎಲ್ಲ ರೌಂಡ್ ಹೊಡಿಯತ್ತೆ ಅಲ್ಲ ಸೌಂಡ್, ಆತರ ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ. ಸೊ ಆವಾಗ ಥಾಟ್ಸ್ ಎಲ್ಲ ಕ್ಲಿಯರ್ ಆಗತ್ತೆ, ಬಂದಿರೋ ಕೋಪ ಎಲ್ಲ ಕಡಿಮೆ ಆಗತ್ತೆ.
2: ಅಂಡ್ ನನ್ಗೆ ನಿಮ್ಮ ಪರ್ಸನಲ್ ಯೋಗ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ನಿಮ್ಮಲ್ಲಿ ಬರೋ ಪೇಷಂಟ್ಸ್ ಗೆಲ್ಲ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಾ ಅಂತ?
4: ನನ್ನ ಜರ್ನಿ ನಾನ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ನಾನು ಆಯುರ್ವೇದ ವೈದ್ಯೆ, ನನಗೆ ಆಯುರ್ವೇದ ಕೋರ್ಸ್ ಆದ್ಮೇಲೆ ಬೇರೆ ಏನಾದ್ರೂ ಮಾಡ್ಬೇಕಿತ್ತು, MD ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಬೇರೆ ಏನು ಐಡಿಯಾಸ್ ಇಲ್ಲ, ಬಟ್ ನನಗೆ ದೇಶ ನೋಡ್ಬೇಕು, ದೇಶ ನೋಡೋ ಆಸೆ, ದುಡ್ಡಿಲ್ಲ, ನಾನು ಆಗ ಇನ್ನು ಸ್ಟೂಡೆಂಟ್, ನಾನೇನು ಅರ್ನ್ ಮಾಡ್ತಾ ಇಲ್ಲ, ಹೆಂಗೆ ದೇಶ ನೋಡೋದು, ದೇಶ ಸುತ್ತದು ಅಂತ ಕ್ವೆಶನ್ ಬಂತು. ಆಗ ನಾನು ಆಗ್ತಾನೆ ಫೇಸ್ಬುಕ್ ಎಲ್ಲ ತುಂಬಾ ಫೇಮಸ್, ಇನ್ನು ಇನ್ಸ್ಟಾಗ್ರಾಮ್ ಬಂದಿಲ್ಲ, ಸೊ ಫೇಸ್ಬುಕ್ ಅಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್, ಯೋಗ ಒಂದು ಮಾಡ್ಕೊಂಡ್ರೆ ಎಲ್ಲ ಫಾರಿನ್ ಕಂಟ್ರಿಯಲ್ಲೂ ಯೋಗ ಟೀಚರ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಇಂಡಿಯಾದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ, ಬಟ್ ಆಚೆ ಹೋದ್ರೆ ಸ್ವಲ್ಪ
2: ಕಡಿಮೆ,
4: ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು, ಅದು ಕಷ್ಟ ಆಯ್ತು. ಸೊ ಯೋಗ ಅಲ್ಲೇನು, ನಿಮ್ದು ಒಂದು ಸರ್ಟಿಫಿಕೇಶನ್ ಇದ್ರೆ ಎಲ್ಲಾದ್ರೂ ಹೋಗಿ ಯಾವ ಸ್ಟುಡಿಯೋದರಲ್ಲಾದ್ರೂ ಹೋಗಿ ಯೋಗ ಟೀಚರ್ ಆಗ್ಬೋದು, ಯಾವ ದೇಶಕ್ಕಾದ್ರೂ ಓಡಾಡ್ಬೋದು. ಇದು ನನ್ನ ಪ್ಲಾನ್ ಫಸ್ಟ್. YIC ಅಂತ ಸ್ವಾಮಿ ವಿವೇಕಾನಂದ ಯೋಗ ಆಶ್ರಮದಲ್ಲಿ ಇದೆ, ಸೊ ಅಲ್ಲಿ ಹೋಗಿ 1 ತಿಂಗಳು ಅಲ್ಲೇ ಇದ್ದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದ್ಮೇಲೆ ನಾನು ಎಷ್ಟು ಚೇಂಜ್ ಆದೆ ಅಂದ್ರೆ, ನಾನು ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದೆ ಮನೆಗೆ ಬಂದು. ಸೊ ಅದು 200-hour ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಾನು ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದೆ, ಅಲ್ಲಿ ಬರೋ ಪೇಷಂಟ್ಸ್ ಗೆಲ್ಲಾನು ಥೆರಪಿ ಯೋಗ ಅಂತ ಕರಿತೀವಿ. ಸೊ ಈಗ ರೋಗಿಗಳಿಗೆ ಹೇಳ್ಕೊಡೋ ಯೋಗಗಳು ಥೆರಪಿ ಯೋಗ. ಓಕೆ, ಸೊ ಅದು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನನ್ಗೆ ಇನ್ನೂ ಬೇರೆ ದೇಶಕ್ಕೆ ಹೋಗ್ಬೇಕು ಮಾಡ್ಬೇಕು ಅಂತಾನೆ ಇತ್ತು, ಒಂದೇ ಸರ್ಟಿಫಿಕೇಟ್ ಸಾಲಲ್ಲ ಅಂತ. ಇನ್ನೊಂದು 500-hour ಅಡ್ವಾನ್ಸ್ ಸರ್ಟಿಫಿಕೇಟ್ ಮೈಸೂರಲ್ಲಿ ಮಾಡಿದೆ, ಹಾ, ಯೋಗ ಶಾಲಾದಲ್ಲಿ. ಸೊ ಅಲ್ಲೂ ರೆಸಿಡೆನ್ಷಿಯಲ್, 3 ತಿಂಗಳು ಅಲ್ಲೇ ಇದ್ದು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಮಾಡಿ ಅದಾಗಿದ ತಕ್ಷಣ ನಾನು ದುಬೈಗೆ ಹೊರಟೆ, ಯೋಗಾ ಟೀಚರ್ ಆಗಿ ಮತ್ತೆ ಡಯಟೀಷಿಯನ್ ಆಗಿ. ಅಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ, ಇಂಡಿಯನ್ ವೇ ಆಫ್ ಡಯಟೀಷಿಯನ್ ಮತ್ತೆ ಯೋಗ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಒಂದು ಹೊಸ ಯೋಗ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ನಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಟೀಚರು ಮತ್ತೆ ಇನ್ನೂ ತುಂಬಾ ಕಾಲೀಗ್ಸ್ ಇದ್ರು. ಸೊ ಅಲ್ಲಿ ಹಂಗೆ ಜಾಯಿನ್ ಆಗಿ ಒಂದ್ ವರ್ಷ ಅಲ್ಲೇ ವರ್ಕ್ ಮಾಡಿದ್ದು ಬರೀ ಫಾರಿನರ್ಸ್. ಸೊ ಫಾರಿನರ್ಸ್ ಗೆ ಇರೋ ಅಷ್ಟು ಇಂಟ್ರೆಸ್ಟ್ ಯೋಗದಲ್ಲಿ ಇಂಡಿಯನ್ಸ್ ಗೆ ಆಕ್ಚುಲಿ ಇಲ್ಲ. ಎವ್ರಿ ಡೇ ಬರ್ತಾರೆ ಅವರು ವಿದೌಟ್ ಫೀಲ್, ಎವ್ರಿ ಡೇ ಎವ್ರಿ ಮಂತ್ರ ಚಾಂಟ್ ಮಾಡ್ತಾರೆ. ಸೊ ಅವ್ರಿಗೆ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾರೆ ಅಂದ್ರೆ, ಸೊ ನನಗೆ ಅಲ್ಲಿಂದ ಬರಕ್ ಇಷ್ಟ ಇರ್ರಿ. ಸೊ ಅಲ್ಲೇ ಕಂಟಿನ್ಯೂ ಆಯ್ತು, ಎವ್ರಿಥಿಂಗ್ ವೆಂಟ್ ವೆಲ್. ಅಂಡ್ ದೆನ್ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಫ್ಯೂ ಅದರ್ ಯೋಗಾ ಸ್ಟುಡಿಯೋಸ್. ನಾನು ಒಟ್ಟಿಗೆ ಒಂದ್ 5 ಯೋಗಾ ಸ್ಟುಡಿಯೋಸ್ ಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಇಂಡಿಯನ್ ಆಗಿರೋದ್ರಿಂದ ನನ್ನ ಚಾಂಟಿಂಗ್ ತುಂಬಾ ಚೆನ್ನಾಗಿತ್ತು, ಸಾಂಸ್ಕೃತ್ ಶ್ಲೋಕಗಳು. ಆಮೇಲೆ ಆಯುರ್ವೇದ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಸಾಂಸ್ಕೃತ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಏನಾಯ್ತು, ಮೈ ಬ್ರದರ್ಸ್ ಮ್ಯಾರೇಜ್ ಗಾಟ್ ಫಿಕ್ಸ್ಡ್, ಸೊ ಐ ಹ್ಯಾಡ್ ಟು ಕಮ್ ಫ್ರಮ್ ದೇರ್. ಕೋವಿಡ್ ಟೈಮ್, ಸೊ ಬಂದೆ, ಹಿಸ್ ಮ್ಯಾರೇಜ್ ಅನ್ ಆಲ್ ಹ್ಯಾಪೆಂಡ್ ಅಂಡ್ ದೆನ್ ದ ಕೋವಿಡ್ ಅನ್ ಆಲ್ ಸ್ಟಾರ್ಟೆಡ್. ಓಕೆ, ದೆನ್ ವಿಲ್ ಸ್ಟೇ ಬ್ಯಾಕ್ ಅಂತ ಅನ್ಬಿಟ್ಟು ಇಟ್ ಸ್ಟೇಡ್ ಬ್ಯಾಕ್. ಸೊ ಅದಾದ್ಮೇಲೆ ಇಟ್ ಸ್ಟಾರ್ಟೆಡ್ ಮೈ ಜರ್ನಿ ಹಿಯರ್. ಆಯುರ್ವೇದ ಯೋಗ ಒಟ್ಟಿಗೆ ಶುರುವಾಯ್ತು.
2: ಓಕೆ, ಯಾರು ಮೊಬೈಲ್ ಇಲ್ಲದೆ ಇರಲ್ಲ ಅಲ್ಲ, ಯಾವಾಗ್ಲೂ ಮೊಬೈಲ್. ಸೊ ಮೊಬೈಲ್ ಇಂದ ಲೈಕ್ ನೆಕ್ ಮಸಲ್ಸ್ ಅಂಡ್ ಹ್ಯಾಂಡ್ ಮಸಲ್ಸ್ ಎಲ್ಲ ಪೇನ್ ಉಂಟಾಗುತ್ತೆ. ಸೊ ಅದರಿಂದ ಮತ್ತೆ ಐ ಮಸಲ್ಸ್ ಗೂ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಏನಾದ್ರೂ ಯೋಗಗಳಿದಾವ?
4: ಹೌದು, ಖಂಡಿತ. ಸೊ ನಾವು ಫಸ್ಟ್ ಕಣ್ಣಿಗೆ ಬರೋಣ ಮೇಲಿಂದ. ಸೊ ನಿಮ್ಮ ಐ ಬಾಲ್ ನ ಹಿಡಿದಿಟ್ಕೊಂಡಿರೋದೆ ಮಸಲ್ಸ್. ಸೊ ನೀವು ಒಂದೇ ಕಡೆ ನೋಡ್ತಾ ಇರೋದ್ರಿಂದ, ಒಂದೇ ಸ್ಕ್ರೀನ್ ಆ ಲೈಟ್ ಏನ್ ಬರ್ತಾ ಇದೆ ಲೈಟ್ ರೇಸ್, ಅದರಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ನೀವು ಐ ಬಾಲ್ಸ್ ಇಟ್ಕೊಂಡಿರೋ ಮಸಲ್ಸ್ ನ ಟ್ರೈನ್ ಮಾಡ್ಲಿಲ್ಲ ಅಂದ್ರೆ ಅದೂ ಬೇರೆ ಮಸಲ್ಸ್ ತರ ಬಿದೋಗತ್ತೆ, ಅದಕ್ಕೂ ಸ್ಟ್ರೆಂತ್ ಇರಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕು, ಕಣ್ಣನ್ನ ತಿರುಗಿಸುವಂತ ಕ್ರಿಯೆ, ಮೇಲಿಂದ ಕೆಳಗೆ ಸೈಡ್ ವೈಸ್, ಎಡದಿಂದ ಬಲಕ್ಕೆ, ಆಮೇಲೆ ಕಂಪ್ಲೀಟ್ ಸರ್ಕಲ್ ಮಾಡುವಂತದ್ದು. ಓಕೆ, ಇದು 3 ವೇರಿಯೇಷನ್ಸ್ ನ ಡೈಲಿ 2-3 ಸಲ ಮಾಡ್ಕೋಬಹುದು. ಸುಮ್ನೆ ಕೂತಿರ್ತೀವಿ ಅಲ್ಲಿ ಸ್ಕ್ರೀನ್ ನೋಡೋದ್ ಬದಲು ಗೋಡೆ ನೋಡ್ಕೊಂಡು ಇಷ್ಟನ್ನ ಮಾಡ್ಬೋದು. ಆಮೇಲೆ ಪಾಮಿಂಗ್ ಅಂತ ಕರಿತೀವಿ, ಕೈನ ಉಜ್ಜಿಬಿಟ್ಟು ಒಂದ್ 5 ಸೆಕೆಂಡ್, ಅದರಿಂದ ವಾರ್ಮ್ತ್ ಬಿಸಿ ಏನ್ ಬರುತ್ತೆ ಅದನ್ನ ಕಣ್ಣ ಮೇಲೆ ಶಾಖದ ತರ ಇಡೋದು. ನೀವ್ ಇಟ್ರೆ ನಿಮ್ಗೆ ಗೊತ್ತಾಗತ್ತೆ, ಅಬ್ಬಾಬಾ ಹಹ ಅಂತೀವಿ, ಆವಾಗ್ಲೇ ಗೊತ್ತಾಗದೆ ಎಷ್ಟು ಟೈರ್ಡ್ ಆಗಿರುತ್ತೆ ಕಣ್ಣಿಗೆ ಅಂತ ಅನ್ಬಿಟ್ಟು. ಸೊ ಕೋಲ್ಡ್ ಪ್ಯಾಡ್ ನ ಇಟ್ಕೊಳ್ಳೋದು, ಕ್ಯೂಕಂಬರ್ಸ್ ಇಟ್ಕೊಳ್ಳೋದು, ಅದನ್ನೆಲ್ಲಾನು ಮಾಡ್ಬೋದು. ಅದಾದ್ಮೇಲೆ ಈ ಟೆಕೀಸ್ ಏನಿದ್ದಾರೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋರು, ಕಂಪ್ಲೀಟ್ ಆಗಿ ಫೋನ್ ನೋಡೋರು, ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ವರ್ಕ್ ಮಾಡ್ಲೇಬೇಕು ಅಲ್ವಾ. ಅಂತವ್ರಿಗೆ ಒಂದ್ ಟೆಕ್ನಿಕ್ ಏನಂದ್ರೆ 20-20-20 ಅಂತ ರೂಲ್ ಇದೆ. ಏನು ಅಂದ್ರೆ 20 ನಿಮಿಷಕ್ಕೆ ಒಂದ್ಸಲ 20 ಅಡಿ ದೂರ ಇರುವಂತ ಆಬ್ಜೆಕ್ಟ್ ನ 20 ಸೆಕೆಂಡ್ ನೋಡ್ಬೇಕು. ಇದು 20-20 ಇದನ್ನ ನೀವು 2 ಅವರ್ಗೆ ಒಂದ್ಸಲ, 3 ಅವರ್ಗೆ ಒಂದ್ಸಲ, ಇಲ್ಲ 1 ಅವರ್ಗೆ ಒಂದ್ಸಲ ಮಾಡ್ಕೊಳ್ತಾ ಇದ್ರೆ ಆ ಟೈರ್ಡ್ನೆಸ್ ಏನಾಗಿದೆಯಲ್ಲ, ಈ ಶಾರ್ಟ್ ಸೈಟೆಡ್ ಅಲ್ಲಿ ಏನ್ ಟೈರ್ಡ್ನೆಸ್ ಆಗಿದೆಯಲ್ಲ ಅದು ಕಡಿಮೆ ಆಗತ್ತೆ. ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋಗಿ ಮೈಂಡ್ ಮತ್ತೆ ರಿಆಕ್ಟಿವೇಟ್ ಆಗತ್ತೆ.
2: ಡೆಸ್ಕ್ ಯೋಗ, ಚೇರ್ ಯೋಗದಲ್ಲೇ ಬರುತ್ತಲ್ಲ ಕುತ್ಕೊಂಡು ಮಾಡುವಂತ
4: ಆರಾಮಾಗಿ. ಸೊ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ತಾರೆ, ಸೊ ಆಫೀಸ್ಗೆ ಹೋಗೋ ಅವರಿಗೆ ಆಫೀಸ್ ಅಲ್ಲೇ ಯೋಗ ಮಾಡಿಸ್ಬೇಕು.
2: ಕರೆಕ್ಟ್.
4: ಸೊ ನಾವಷ್ಟೇ ಅಲ್ಲ, ನಾನು ಈ ಆರ್ಗನೈಸೇಷನ್ಸ್ ಗೆ ಏನ್ ಹೇಳೋದಂದ್ರೆ, ಒಂದ್ 20-30 ನಿಮಿಷ ಎಲ್ಲರಿಗೂ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟು, ಒಂದ್ ಸ್ಮಾಲ್ ರೂಮ್ ಅಂತ ಮಾಡಿ, ಅದರಲ್ಲಿ ಇವನ್ನ ಹೇಳ್ಕೊಟ್ರೆ ನಿಮ್ಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗತ್ತೆ, ನಿಮ್ ಎಂಪ್ಲಾಯೀಸು ಚೆನ್ನಾಗಿರ್ತಾರೆ.
2: ಯೂಶ್ವಲಿ ಲೈಕ್ ಬಿಗಿನರ್ಸ್ ಅಂತ ಹೇಳ್ತಾರಲ್ಲ, ಯೋಗ ಏನು ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ, ಅವರು ಇನಿಷಿಯಲಿ ಲೈಕ್ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಏನಾದ್ರೂ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗದಲ್ಲಿ ಆಸನಗಳೆಲ್ಲ ಮಾಡುವಾಗ ಲೈಕ್ ಭಂಗಿ ಕರೆಕ್ಟ್ ಆಗಿರ್ಬೇಕು ಅದೆಲ್ಲ ಇರತ್ತಲ್ವಾ, ಏನೇನ್ ತಪ್ಪುಗಳು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಕರೆಕ್ಷನ್ಸ್ ಮಾಡ್ಕೋಬೇಕು?
4: ಸೊ ಮೊದಲನೇದು ಏನ್ ಹೇಳೋದಂದ್ರೆ, ಇನ್ನೊಬ್ರನ್ನ ನೋಡಿ ನಾನು ಅವ್ರ ತರನೇ ಮಾಡ್ತೀನಿ ಅಂತ ಹೋಗ್ಬಾರ್ದು. ಎಲ್ಲರ ಬಾಡಿನೂ ಡಿಫ್ರೆಂಟು. ಆಮೇಲೆ ಎಲ್ಲರು ಯಾವಾಗ ಯೋಗ ಸ್ಟಾರ್ಟ್ ಮಾಡಿರ್ತಾರೆ, ಯಾರ್ಯಾರ ಅಭ್ಯಾಸ ಯಾವ ತರ ಇರತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಅವರು ಆಸನಗಳನ್ನ ಫುಲ್ಲು ಮಾಡ್ತಾ ಇದ್ದಾರೆ, ಅಷ್ಟು ಬಿ ಡೀಪ್ ಆಗಿ ಬೆಂಡ್ ಆಗ್ತಾ ಇದಾರೆ, ನಾನು ಆಗ್ತೀನಿ ಅಂತ ಮಾಡೋದು ಮೊದಲನೇ ತಪ್ಪು. ಓಕೆ, ಬಿಕಾಸ್ ಎವ್ರಿ ಡೇ ಪ್ರತಿ ದಿನ ಅಭ್ಯಾಸ ಮಾಡೋದ್ರಿಂದ ಅಷ್ಟೇ ಆಸನಗಳನ್ನ ಪರ್ಫೆಕ್ಟ್ ಆಗಿ ರೀಚ್ ಮಾಡಕ್ ಸಾಧ್ಯ. ಮೊದಲನೇದು ಬೇರೆಯವ್ರನ್ನ ನೋಡಿ ಮಾಡಬೇಡಿ, ನಿಮ್ಮ ಬಾಡಿಗೆ ಏನಾಗುತ್ತೋ ಅಷ್ಟೇ ಮಾಡಬೇಕು. ಓಕೆ, ಇನ್ನೊಂದು ಮಾರ್ಗದರ್ಶನ ಚೆನ್ನಾಗಿರ್ಬೇಕು, ನಿಮ್ ಟೀಚರ್ ಕರೆಕ್ಟ್ ಆಗಿರ್ಬೇಕು. ನೀವು ಮನೆಯಲ್ಲೇ ಮಾಡ್ಕೊಂಡ್ರು ಈಗ ವಿಡಿಯೋಸ್ ನೋಡ್ಕೊಳ್ತಾ ಇದ್ದೀರಾ, ಆ ವಿಡಿಯೋಸ್ ಅಲ್ಲಿ ಯೂಶ್ವಲಿ ಬರೀ ಏನ್ ಕೇಳಿಸ್ಕೋತಾರೆ ಅಂದ್ರೆ ಆ ಆಸನ, ಈ ಆಸನ, ಹಿಂಗ್ ಮಲ್ಕೊಳ್ಳಿ, ಹಿಂಗ್ ಕೈ ಎತ್ತಿ ಅಷ್ಟೇ. ಬಟ್ ಅದ್ರ ಮಧ್ಯೆ ಅವರು ಉಸಿರಾಟದ ಏನ್ ಹೇಳ್ತಾ ಇದಾರೆ, ಟೇಕ್ ಅ ಡೀಪ್ ಬ್ರತ್, ಈಗ ಉಸಿರು ಒಳಗ್ ತಗೊಳ್ಳಿ ಅಂತ ಹೇಳ್ತಾರೆ, ಈಗ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾರೆ, ಆಚೆ ಬಿಡಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆನು ಗಮನ ಹರಿಸ್ಬೇಕು. ಆಮೇಲೆ ಬೆನ್ನು ನೇರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ ಯೋಗ ಮಾಡಿನೇ ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಲಂಬಾರ್ ಸ್ಪಾಂಡ್ಲೋಸಿಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪೋಸ್ಚರ್ಸ್ ಕರೆಕ್ಟ್ ಆಗಿ ಇಲ್ಲ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇರುತ್ತೆ. ಅವ್ರು ಯೋಗಾಗೆ ಹೋಗುವಾಗ ಯಾಕೆ ಸ್ಟಾರ್ಟ್ ಹೋಗಕ್ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೋವು ಸ್ಟಾರ್ಟ್ ಆಗಿದೆ, ಅದ್ರ ಮುಂಚೆ ಪ್ರಿಕಾಷನ್ಸ್ ತಗೊಂಡು ಮಾಡೋರು ತುಂಬಾ ಕಡಿಮೆ. ಸೊ ಅದರಿಂದಾಗಿ ತುಂಬಾ ಗಮನ ಕೊಟ್ಟು ಬೆನ್ನುಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು, ಕಾಲುಗಳು ಯಾವ ಕಡೆ ಸ್ಟ್ರೈಟ್ ಆಗಿರ್ಬೇಕು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು, ದೀರ್ಘವಾದ ಉಸಿರಾಟ ಮಾಡಬೇಕು. ಸೊ ಅವಾಗ ದೇಹ ಮತ್ತು ಮನಸ್ಸು ಆತ್ಮ ಅಲೈನ್ಮೆಂಟ್ ಏನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿ ರೀಚ್ ಆಗತ್ತೆ.
2: ಓಕೆ, ಅಂಡ್ ಯೋಗ ಮಾಡುವಾಗ ನೀವು ಧ್ಯಾನ, ಪ್ರಾಣಾಯಾಮ ಅಂಡ್ ಆಸನ ಹೇಳಿದ್ರಲ್ಲ, ಮೂರನ್ನು ಕಂಬೈನ್ ಮಾಡಿ ಮಾಡ್ಬೇಕಾ ಅಥವಾ ಲೈಕ್ ನಾನು ಒಂದು 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಆಸನ ಮಾಡ್ತೀನಿ ಅಂದ್ರೂ ನಡೆಯುತ್ತ?
4: ನಿಮಗೆ ತುಂಬಾ ಟೈಮ್ ಇದೆಯಾ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳಿ, ಎಲ್ಲ ಟೈಮು ಇಲ್ವಾ? ನೀವು ಆಸನ ಮಾಡುವಾಗ್ಲೇನೆ ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ನಿಮ್ ಉಸಿರಾಟದ ಮೇಲೆನೆ ಗಮನ ಕೊಟ್ಕೊಂಡು ಮಾಡಿದ್ರೆ ಮೂರು ಅಲ್ಲೇ ಸಿಕ್ಬಿಡತ್ತೆ.
2: ಓಕೆ,
4: ಅದು ಡಿಸೈನ್ ಮಾಡಿರೋದೇ ಆತರ. ಸೊ ಅದಾದ್ಮೇಲೆ ಇನ್ನು ಪ್ರಾಣಾಯಾಮ ನೀವು ಟೈಮ್ ಇದೆ ಅಂತಂದ್ರೆ ಕಂಪ್ಲೀಟ್ ಬೇರೆ ಬೇರೆ ಏನಿದೆ, ನಾಡಿ ಶುದ್ಧಿ, ಭ್ರಾಮರಿ, ಕಪಾಲ ಭಾತಿ, ಎಲ್ಲ ಆತರದ್ದೆಲ್ಲಾನು ಮಾಡ್ಕೋತಾ ಹೋಗ್ಬೋದು.
2: ಈಗಿನ ಟ್ರೆಂಡ್ ಏನಂದ್ರೆ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ಜಿಮ್ಮಿಗೆ ಹೋಗ್ತೀನಿ ಅಂತ ಹೇಳಿ, ಯೋಗದಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕೆ ಸಾಧ್ಯನಾ?
4: ಡೆಫಿನೆಟ್ಲಿ, ಯೋಗದಿಂದ ನಿಮಗೆ ಬರೀ ಮಸಲ್ ಮತ್ತೆ ಫ್ಯಾಟ್ ಮೇಲ್ ವರ್ಕ್ ಆಗಲ್ಲ, ನಿಮ್ಗೆ ಒಳಗಿರೋ ಆರ್ಗನ್ಸ್, ಹಾರ್ಮೋನ್ ಸೈಕಲ್ಸ್ ಏನಿದೆ, ಆಮೇಲೆ ವಿಮೆನ್ ಅಲ್ಲಿ ಮೇನ್ ಆಗಿ ನಾವು ಹಾರ್ಮೋನ್ಸ್ ಮತ್ತೆ ಯೂಟ್ರಸ್ ಸೈಕಲ್ ಮೇಲೆ ಫೋಕಸ್ ಮಾಡ್ಬೇಕು.
2: ಸಫರಿಂಗ್ ಫ್ರಮ್ ಆಲ್ ದೀಸ್ ಹಾರ್ಮೋನಲ್ ಪ್ರಾಬ್ಲಮ್ಸ್,
4: ಈಗ ಅದು ಕಾಮನ್ ಆಗ್ಬಿಟ್ಟಿದೆ. ಸೊ ಇವಾಗ ಅದು ಕಾಮನ್ ಆಗ್ಬಿಟ್ಟಿದೆ, PCOS ನ ಇವಾಗ PMOS ಅಂತ ಮಾಡಿದೀವಿ. ಸೊ ಏನು ಅಂದ್ರೆ ಬರೀ ಅದು ಯೂಟ್ರಸ್ ಓವರಿಗೆ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಬಾಡಿ ಮೆಟಬಾಲಿಸಮ್ ಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಯೋಗದಿಂದ ನಿಮಗೆ ಗೊತ್ತಿಲ್ಲದೇನೆ ನೀವು ಇದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಇದಕ್ಕೆ ಸೈನ್ಸೇ ಓದ್ ಬರ್ಬೇಕು ಅಂತಿಲ್ಲ, ಯೋಗದಲ್ಲಿ ಆಲ್ರೆಡಿ ಪಂಡಿತರು ಇದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ ಯೋಗ ಮಾಡೋದ್ರಿಂದ ನಿಮ್ದು ಫುಲ್ ಹಾರ್ಮೋನಲ್ ಸೈಕಲ್, ಏನು HPOS ಆಕ್ಸಿಸ್ ಇದೆ, ನಿಮ್ದು ಯುಟ್ರಸ್ ಹೆಲ್ತ್ ಏನಿದೆ ಎಲ್ಲಾನು ಸರಿ ಮಾಡ್ಕೋಬಹುದು.
2: ಆಫೀಸ್ ಅಲ್ಲಿ ಯೋಗನ ಒಂದು ನೀವು ಅವಾಗ್ಲೇ ಹೇಳಿದ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ತರ ಮಾಡ್ಕೊಳ್ಳೋದಾದ್ರೆ ಏನಾದ್ರು 3 ಟೆಕ್ನಿಕ್ಸ್ ಫಾಲೋ ಮಾಡೋದಾದ್ರೆ ಆಲ್ ಆಫೀಸಸ್?
4: ಓಕೆ, ಆಲ್ ಆಫೀಸರ್ಸ್ ಗೆ ಮೇನ್ಲಿ 3 ಟೆಕ್ನಿಕ್ಸ್ ಏನಂದ್ರೆ, ಮೊದಲನೇದು ಸ್ಟ್ರೆಚ್ ಮಾಡೋದು, ಕುತ್ತಿಗೆ ಮತ್ತೆ ಭುಜಾನ ಸ್ಟ್ರೆಚ್ ಮಾಡಬೇಕು. ಓಕೆ, ಅದಾದ್ಮೇಲೆ ಎರಡನೇ ಟೆಕ್ನಿಕ್ ಏನಂದ್ರೆ ಉಸಿರಾಟ ಜಾಗರೂಕತೆ, ನಾನು 4-4-6 ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ನಾಡಿ ಶುದ್ಧಿ ಅಲ್ಲೇ ಮಾಡ್ಕೊಳ್ಳಿ. ಮೂರನೇದೇನು ಅಂದ್ರೆ ನೀವು ವರ್ಕ್ ಮಾಡೋ ಮುಂಚೆನೆ 1 ನಿಮಿಷ ಧ್ಯಾನ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋ ಮುಂಚೆನೆ. ಅವಾಗ ನಿಮ್ಗೆ ವರ್ಕಿಂಗ್ ಪ್ರೊಸೆಸ್ ಆರಾಮಾಗತ್ತೆ, ನಿಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟ್ ಆಗಿರತ್ತೆ, ಫೋಕಸ್ ಮಾಡ್ಬೋದು. ಇದು ಮೂರು ಮಾಡ್ಕೊಂಡು
2: ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೇ ಕೆಲಸ ಮಾಡೋ ಮಹಿಳೆಯರು ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಎಲ್ಲ ಕೆಲಸಗಳನ್ನ ಅಲ್ಲೇ ಮಾಡ್ಕೊಂತ ಹೋಗ್ತಿರುವಾಗ ಅವ್ರಿಗೆ ಎಕ್ಸಸೈಸ್ ಅಲ್ಲೇ ಆಗತ್ತೆ ಅಂತ ಎಲ್ಲರ ಭಾವನೆ. ಸೊ ಡು ದೇ ರಿಕ್ವೈರ್ ಲೈಕ್ ಯೋಗ ಸೆಪರೇಟ್ಲಿ?
4: ಹೌದು. ಸೊ ಮನೆ ಕೆಲಸ ಮಾಡುವಾಗ ಏನಂದ್ರೆ ನಿಮ್ದು ಒಂದೊಂದೇ ಭಾಗ ವರ್ಕ್ ಆಗ್ತಾ ಇರತ್ತೆ, ಪಾತ್ರೆ ತೊಳಿತಾ ಇರ್ತೀರಾ, ಬರೀ ಕೈಯಷ್ಟೇ ಆಡ್ತಾ ಇರತ್ತೆ, ಮನಸ್ಸಿನೆಲ್ಲೋ ಇರುತ್ತೆ, ನಿಂತ್ಕೊಂಡಿರ್ತೀರಾ, ಎಲ್ಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆಯಾ ಇಲ್ಲ, ಸೊ ಕಸ ಗುಡಿಸ್ತಾ ಇದ್ದೀರಾ, ಸುಮ್ನೆ ಗುಡಿಸ್ತಾ ಇದ್ದೀರಾ, ವಾಕ್ ಮಾಡ್ಕೊಂಡಿದ ಅನ್ನುವ ಕಸ ಗುಡಿಸ್ತಾ ಇದ್ದೀರಾ, ಏನ್ ವರ್ಕ್ ಆಗ್ತಾ ಇದೆ ಇಲ್ಲ, ನಿಮ್ದು ಹಾರ್ಟ್ ಬೀಟ್ ಏನಾದ್ರೂ ರೈಸ್ ಆಗ್ತಾ ಇದೆಯಾ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ, ಇದೆಲ್ಲ ಮೈಲ್ಡ್ ಟೆಕ್ನಿಕ್ಸ್, ಇಷ್ಟಾದ್ರೂ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿರೋದವರು.
2: ಓಕೆ ಓಕೆ
4: ಓಕೆ. ಸೊ ಮಿನಿಮಮ್ ಮನೆ ಕೆಲಸ, ಮ್ಯಾಕ್ಸಿಮಮ್ ಅಂದ್ರೆ ಯೋಗ ವಾಕಿಂಗ್ ಮಾಡ್ಲೇಬೇಕು.
2: ನಿಮ್ ಸಲಹೆ ಅಂದ್ರೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೂ ಯೋಗದ ಅವಶ್ಯಕತೆ ಇದೆ ಅಂತ?
4: ಅವರಿಗೆ ತುಂಬಾ ಇರೋದು, ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಆರ್ಗನ್ಸ್ ಆಲ್ರೆಡಿ ಯುನೋ ಮಸಲ್ಸ್ ಮತ್ತೆ ಡಿಸ್ಕ್ಸ್ ಎಲ್ಲ ಬಲ್ಜ್ ಆಗೋಗಿರುತ್ತೆ, ಅವ್ರಿಗೆ ಕರೆಕ್ಟ್ ಮಾಡ್ಕೊಳಕ್ ಮೇನ್ಲಿ ಬೇಕಾಗಿರೋದು.
2: ಓಕೆ, ಇವತ್ತು June 21st ವಿಶ್ವ ಯೋಗ ದಿನ, ಈ ಸಂದರ್ಭದಲ್ಲಿ ಆಸ್ ಅ ಯೋಗ ಟೀಚರ್ ಕೇಳುಗರಿಗೆ ನಿಮ್ಮ ಸಲಹೆಯಿಂದ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ.
4: ಭಗವದ್ಗೀತೆನಲ್ಲಿ ಕೃಷ್ಣ ಭಗವಾನ್ ಅರ್ಜುನನಿಗೆ ಏನ್ ಹೇಳಿದಾನೆ ಅಂದ್ರೆ, ಮನಸ್ಸಿನ ಗುಣಾನೇ ಚಂಚಲ, ನೀನು ಅದನ್ನ ಯೋಗದಿಂದಾನೇ ಹಿಡಿದಿಟ್ಕೋಬೇಕು, ನಿನ್ನ ಬಲ ಅತಿ ಹೆಚ್ಚು ಮಾಡ್ಕೊಳಕ್ಕೆ, ನೀನು ಸಾಧನೆ ಮಾಡಕ್ಕೆ, ನಿನ್ನ ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳಕ್ಕೆ ಯೋಗ ಮಾಡ್ಬೇಕು ಅಂತ ಕೃಷ್ಣ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಸೊ ಆರೋಗ್ಯನೇ ಭಾಗ್ಯ, ಆರೋಗ್ಯದಿಂದಲೇ ಎಲ್ಲ ಸಾಧ್ಯ ಅಂತ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಯೋಗಾನ ಜೀವನ ಶೈಲಿಯಾಗೇ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ವ್ಯಾಯಾಮ ಅಂತ ನೋಡ್ಲೇಬೇಡಿ. ಸೊ ನೀವು ದಿನ ಬೆಳಗ್ಗೆ ಎದ್ದು ನಿಮ್ದು ಏನು ಸ್ವಚ್ಛ ಕಾರ್ಯ ಇದೆ ಅದನ್ನ ಮಾಡಿಕೊಂಡು 20 ನಿಮಿಷ ಖಂಡಿತವಾಗಿ ಯೋಗ ಮಾಡಿ, ನಿಮ್ಮ ಮನೆಯವರಿಗೆಲ್ಲನೂ ಮಾಡಿಸಿ. ಇದರಿಂದ ನಿಮ್ಮ ಕುಟುಂಬನೂ ಚೆನ್ನಾಗಿರತ್ತೆ, ನಿಮ್ದು ವರ್ಕ್ ಪ್ಲೇಸನ್ನು ತುಂಬಾ ಆರೋಗ್ಯಕರವಾಗಿರತ್ತೆ.
3: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆ ಡಾಕ್ಟರ್ ನವ್ಯ ಆರಾಧ್ಯ ಅವರು ಕೆಲಸ ನಿರತ ಮಹಿಳೆಯರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಎಲ್ಲರೂ ಅವರ ಸಲಹೆಯನ್ನು ತಗೋತೀರಾ ಅಂತ ಅನ್ಕೊಂತ ಈ ಕಾರ್ಯಕ್ರಮನ ಮುಗಿಸೋಣ. ನವ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ.
4: ಥ್ಯಾಂಕ್ ಯು ಸೋ ಮಚ್, ಇದೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಶಾ ಅವರೇ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 12:30.
1: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242
3: 8700042242.

ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

12:35ಕ್ಕೆ ಕೇಳುವಿರಿ ಆರೋಗ್ಯ ಕಾರ್ಯಕ್ರಮ. ಯೋಗದಿಂದಾಗುವ ಉಪಯೋಗ ಮತ್ತು ಯೋಗ ದಿನದ ಮಹತ್ವ ಕುರಿತು ಡಾಕ್ಟರ್ ಪ್ರಶಾಂತ್ ಇವರೊಡನೆ ಸಂದರ್ಶನ ಮೂಡಿಬರಲಿದೆ. ಆಕಾಶವಾಣಿ ಬೆಂಗಳೂರು ಕೇಂದ್ರ

8:30 ನಿಮಿಷಕ್ಕೆ ಕವಿತಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಭೀಮನವೆಂಚಿ. 6:15 ಭಾವಗೀತೆಗಳು, 6:51, 7:45, 9:16 ಪಂದ್ಯದ ಅಂತ್ಯದವರೆಗೆ ಮ್ಯಾಂಚೆಸ್ಟರ್ ನಗರದ ಓಲ್ಡ್ ಟ್ರಾಫೋರ್ಡ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯುವ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ನಿಲಯದಿಂದ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:35 ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, ಯೋಗದಿಂದಾಗುವ ಉಪಯೋಗ ಮತ್ತು ಯೋಗ ದಿನದ ಮಹತ್ವ ಕುರಿತು ಡಾಕ್ಟರ್ ಪ್ರಶಾಂತ್ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದಾನೆ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನವನ್ನ ನಾವು ವಿಶ್ವ ಯೋಗ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೋಗವನ್ನ ಯಾಕೆ ಮಾಡಬೇಕು, ಅದರಿಂದ ಏನು ಅನುಕೂಲ ಇದೆ, ಯಾರು ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವಿಭಾಗದ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಜೆ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಇವತ್ತಿನ ಯೋಗ ದಿನ ಏನಿದೆ, ಇದಕ್ಕೆ ಏನಾದ್ರೂ ಈ ಬಾರಿ ಘೋಷವಾಕ್ಯ ಅಂತ ಏನಾದ್ರೂ ಇದೆಯಾ? ಹೇಗೆ?
2: ಮೊಟ್ಟ ಮೊದಲಾಗಿ ಎಲ್ಲರಿಗೂ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದೊಂದು ಥೀಮ್ ಕೊಡ್ತಾ ಬಂದಿದ್ದಾರೆ. ಈಗ ನಾವು ಕಳೆದ ವರ್ಷ ಹೋಲಿಸಿದ್ರೆ ಅವರು ಏನ್ ಹೇಳಿದ್ರು ಅಂದ್ರೆ ಯೋಗ ಫಾರ್ ಒನ್ ಅರ್ಥ್ ಒನ್ ಹೆಲ್ತ್ ಅಂತ ಹೇಳಿದ್ರು. ಈ ವರ್ಷ ವಿಶೇಷವಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಈಗ ಯಾಕೆ ಈ ವಿಷಯನ ತಗೊಂಡ್ರು ಅಂತಂದ್ರೆ, ಯೋಗದಿಂದ ಎಲ್ಲವೂ ಸಾಧ್ಯ ಅಂದ್ರೆ ಮುಖ್ಯವಾಗಿ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈಗ ಮನುಷ್ಯನ ಒಂದು ಆಯಸ್ಸು ಕ್ಷೀಣಿಸ್ತಾ ಬಂದಾಗ ವಯೋಸಹಜ ದೌರ್ಬಲ್ಯಗಳು ಅಂತ ಹೇಳ್ತವೆ. ಹಾಗಾಗಿ ಈ ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕವಾಗಿ ಹೇಗೆ ಎದುರಿಸಬಹುದು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಈ ಯೋಗ ಅತ್ಯಂತ ಪರಿಣಾಮಕಾರಿ ಅಂತ ಅವರು ಮನಗಂಡು ಇದು ಪ್ರೂವ್ ಆಗಿರುವಂತದ್ದು. ಹಾಗಾಗಿ ಇವತ್ತು ಈ ವಿಷಯಕ್ಕೋಸ್ಕರ ಅವರೊಂದು ಥೀಮ್ ಆಗಿ ಇಟ್ಕೊಂಡಿದ್ದಾರೆ.
1: ಈಗ ಈ ಬಾರಿ ಹಾಗಾದ್ರೆ ಘೋಷವಾಕ್ಯ ಇರುವಂತಹದ್ದು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು.
2: ಹೌದು.
1: ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಯೋಗವನ್ನ ಎಷ್ಟು ವಯಸ್ಸಿನವರೆಗೆ ಮಾಡಬಹುದು ಮತ್ತು ಎಷ್ಟು ವಯಸ್ಸಿನ ನಂತರ ಮಾಡಬಹುದು?
2: ಈಗ ಈ ಯೋಗವನ್ನು ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಸಾಧಾರಣ ನಾವು ಏಜ್ ಆಗುವ ತನಕ ನಮ್ಮ ಒಂದು 90 ವರ್ಷದಲ್ಲಿ 100 ವರ್ಷದಲ್ಲಿ ಕೂಡ ಈ ಯೋಗ ಮಾಡಬಹುದು. ನಾವು ಗಮನಿಸಬಹುದು ಹಿಂದಿನ ಋಷಿಮುನಿಗಳು ಕೂಡ ಅವರು ಸುಮಾರು ವರ್ಷಗಳ ಕಾಲ ಮಾಡಿಕೊಂಡು ಆರೋಗ್ಯವಾಗಿ ಇದ್ರು. ಹಾಗಾಗಿ ಈ ಯೋಗಕ್ಕೆ ಅದರದೇ ಆದಂತಹ ಒಂದು ಕೆಲವು ಟೆಕ್ನಿಕ್ ಗಳಿದೆ. ಈಗ ಒಂದು ಸಣ್ಣ ಮಕ್ಕಳಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ತುಂಬಾ ಅವರಿಗೆ ಧ್ಯಾನದಾಗಲಿ ಅಂತ ಹೇಳಿಕೊಡೋದು, ಸಣ್ಣ ಸಣ್ಣ ಅವರಿಗೆ ಕಲ್ಚರಲ್ ಯೋಗ ಆಸನಗಳು ಪೋಸಸ್ಗಳನ್ನು ಅವರಿಗೆ ಖುಷಿಯಾಗುವಂತಹ ಯೋಗ ಆಸನಗಳನ್ನು ಹೇಳಿಕೊಡ್ತೇವೆ. ಅದೇ ತರ ನಾವು ಒಂದು ಮಿಡ್ಲ್ ಏಜ್ ಬಂದಾಗ ಕೆಲವು ಈಗ ಸೂರ್ಯ ನಮಸ್ಕಾರ ಮತ್ತೆ ಕೆಲವೊಂದು ಕ್ಲಿಷ್ಟಕರದ ಆಸನಗಳು, ಕೆಲವೊಂದು ಶೀರ್ಷಾಸನ, ಬ್ಯಾಲೆನ್ಸಿಂಗ್ ಆಸನ ಇಂತಹದನ್ನು ಒಂದು ಸರ್ಟನ್ ಏಜ್ ಅಲ್ಲಿ ನಾವು ಹೇಳಿಕೊಡ್ತೇವೆ. ಅದೇ ತರ ಈ ಏಜ್ ರಿಲೇಟ್ ಬಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಗೆ ಮಾಡ್ಲಿಕ್ಕೆ ಇದೆಲ್ಲ ಸಾಧ್ಯ ಅಂತ. ಅವಾಗ ನಾವು ಅಲ್ಲಿ ಕೆಲವೊಂದು ಅಂತ ಸರಳವಾದಂತಹ ಆಸನಗಳು, ಈಗ ಧ್ಯಾನ, ಒಂದು ಏಜ್ ಆದ ಸರ್ಟನ್ ಏಜ್ ಆದಂತ ನಾವು ಪ್ರಾಣಾಯಾಮಕ್ಕೆ ಜಾಸ್ತಿ ಒತ್ತು ಕೊಡುತ್ತೇವೆ. ಅದಂದ್ರೆ ಉಸಿರಾಟದ ವ್ಯಾಯಾಮ, ಅದನ್ನು ಮಾಡಿದ್ರಿಂದ ಕೂಡ ನಾವು ಆರೋಗ್ಯವಾಗಿರ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿರುವಂತ. ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಮುದುಕರವರು ಕೂಡ ಈ ಆಸನವನ್ನು ಮಾಡಬಹುದು. ಅದನ್ನು ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸಣ್ಣ ಮಗುವಿಂದ ಹಿಡಿದು ಹಣ್ಣು ಮುದುಕರವರೆಗೆ ಮಾಡಬಹುದು ಅನ್ನೋದು ಶಾಸ್ತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ.
1: ಈಗ ಈ ಯೋಗ ಮಾಡುವುದರಿಂದ ಏನೆಲ್ಲ ಅನುಕೂಲಗಳಿವೆ?
2: ಯೋಗದಿಂದ ಏನೆಲ್ಲ ಅನುಕೂಲ ಇಲ್ಲ ಅಂತ ನಾವು ಕೇಳಬೇಕು, ಯಾಕಂದ್ರೆ ಅಷ್ಟು ಇದರಲ್ಲಿಂದ ಬೆನಿಫಿಟ್ ಇದೆ. ಯಾಕಂತಂದ್ರೆ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಈಗ ನಮ್ಮ ಮಾನಸಿಕ ಒತ್ತಡ, ಸ್ಟ್ರೆಸ್, ಇದರಿಂದ ರೋಗ ಬರುತ್ತದೆ ಅಂತ ಇತ್ತೀಚೆಗೆ ನಮಗೆ ಬರ್ತಾ ಇದೆ. ಆದ್ರೆ ಯೋಗ ಶಾಸ್ತ್ರದಲ್ಲಿ ಸಾವಿರಾರು ಒಂದು 5,000 ವರ್ಷಗಳಿಂದ ಹಿಂದೆ ಹೇಳಿದ್ದಾರೆ. ಅಂದ್ರೆ ಏನಂತಂದ್ರೆ ರೂಟ್ ಆಫ್ ದ ಕಾಸ್ ಡಿಸೀಸ್ ಇರುವಂತದ್ದು ಸ್ಟ್ರೆಸ್ ಅಂತ, ಮಾನಸಿಕ ಒತ್ತಡ. ಇವತ್ತು ನಾವು ಅದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈಗ ಮನಸ್ಸಿನ ಮುಖಾಂತರ ದೇಹಕ್ಕೆ ಬರುವಂತ ರೋಗಗಳು ಅಂತ. ಈಗ ನೀವು ಗಮನಿಸಬಹುದು ಈ ಕೆಲವು ಇನ್ಫೆಕ್ಷಸ್ ಡಿಸೀಸ್ ಅಂತ ಇರ್ಬೋದು, ಅಥವಾ ಈ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಒಬ್ಬರಿಗಿಂತ ಒಬ್ಬರಿಗೆ ಹರಡುವಂತ. ಈಗ ಲಾಸ್ಟ್ COVID-19 ಬಂದಿತ್ತು, ಆಮೇಲೆ ನಮಗೆ ಈ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಹೀಗೆ ಕೆಲವು ಇನ್ಫ್ಲುಯೆನ್ಸ್. ಈಗ ಇದೇನ್ ಮಾಡುತ್ತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ, ಅದಕ್ಕೆ ಏನಾಗುತ್ತೆ ಔಷಧಿಗಳು ಬೇಕಾಗುತ್ತದೆ. ಆದ್ರೆ ಅವಾಗ ಏನಾಗುತ್ತೆ ನಮಗೆ ಆ ಔಷಧ ತಗೊಂಡ್ರೆ ಕಡಿಮೆ ಆಗುತ್ತೆ. ಆದ್ರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೇವೆ, ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು, ಈಗ ಒಬೆಸಿಟಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್,

0: ಎಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕೇವಲ ಔಷಧಿಗಳಿಂದ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಏನಂತಂದ್ರೆ ನಾವು ಯೋಗದ ಮುಖಾಂತರ ಪರಿಹಾರ ಕಂಡುಕೊಳ್ಬಹುದು. ಈಗ ನೀವು ಒಂದು ಈಗ ಒಬೆಸಿಟಿಗೆ ನೀವು ಏನೋ ಟ್ಯಾಬ್ಲೆಟ್ ಆಗಲಿ ಔಷಧಿ ಇರಬಹುದು, ಅದನ್ನು ನಾವು ಇಷ್ಟು ತಗೊಳ್ಳುವಂಥದ್ದು ಅಲ್ವಾ. ಅದರಿಂದ ನಾವು ಜೀವನ ಶೈಲಿಯಿಂದ ಬರುವಂತಹ ರೋಗಗಳಿಗೆ ಔಷಧಿಗಳು ಅದನ್ನು ನಾವು ಅದನ್ನು ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಅದನ್ನು ಅಳವಡಿಸಬೇಕಂತ ಅದನ್ನು ಕರೆಕ್ಟ್ ಆಗಿ ನಾವು ಫಾಲೋ ಮಾಡಬಹುದು. ಯೋಗದ ಮುಖಾಂತರ ಇದಕ್ಕೆ ಪರಿಹಾರ ಇದೆ.
1: ಈಗ ಪ್ರಾರಂಭದಲ್ಲಿ ಯೋಗವನ್ನ ಕಲಿಯುವವರು ಯಾವ ರೀತಿ ಆಸನಗಳಿಂದ ಪ್ರಾರಂಭಿಸಬಹುದು?
0: ಇದು ಒಂದು ಒಳ್ಳೆ ಪ್ರಶ್ನೆ. ಈಗ ಯೋಗದಂತಂದ್ರೆ ನಮ್ಮಲ್ಲಿ ಮೊದಲು ಈಗ ಯೋಗ ಅಂದ ತಕ್ಷಣ ಏನ್ ಮಾಡ್ತಾರ ಅಂತಂದ್ರೆ ಬಂದ ತಕ್ಷಣ ಆಸನ ಹೇಳಿಕೊಡ್ತೇವೆ. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಇದೆ. ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಎಂಟು ಮೆಟ್ಟಿಲುಗಳು ನಮಗೆ ಪತಂಜಲಿ ಮಹರ್ಷಿಯವರು ಹೇಳಿರುವಂತದ್ದು. ಈಗ ಈ ಪತಂಜಲಿ ಮಹರ್ಷಿಯವರು ನಾವು ಯೋಗದ ಪಿತಾಮಹ ಅಂತ ಕರೀತೇವೆ, ಫಾದರ್ ಆಫ್ ಯೋಗ ಅಂತ. ಅದೇನಂತಂದ್ರೆ ಈಗ ಯೋಗ ಎನ್ನುವಂತ ಒಂದು ಶಬ್ದ ಏನು ವರ್ಡ್ ಏನಿದೆ ಅದು ಯುಜ್ಜಿನ್ ಅಂತ ಬಂದಿರುವಂತದ್ದು. ಈಗ ನೀವು ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಎಲ್ಲ ಕೇಳಬಹುದು. ಈಗ ಭಗವದ್ಗೀತೆಯಲ್ಲಿ ಕೂಡ ಅದರ ಮೆನ್ಷನ್ ಇದೆ, ಅದೇ ರೀತಿ ಕೆಲವು ವೇದ ಉಪನಿಷತ್ಗಳು ಎಲ್ಲದರಲ್ಲೂ ಕೂಡ ಯೋಗ ಎನ್ನುವಂತ ಶಬ್ದ ಮೆನ್ಷನ್ ಇದೆ. ಹಾಗಾಗಿ ಪತಂಜಲಿ ಮಹರ್ಷಿಯವರು ಆ ಯೋಗ ಎನ್ನುವನ್ನು ಎಲ್ಲದರಿಂದ ಕ್ರೋಢೀಕರಿಸಿ ಉಪನಿಷತ್ ಇರ್ಬೋದು ವೇದ ಎಲ್ಲ ಕರಗಿಸಿ ಒಂದು ಅಷ್ಟಾಂಗ ಯೋಗ ಅಂತ ಮಾಡಿದ್ರು. ಹಾಗಾಗಿ ಅವರನ್ನು ನಾವು ಫಾದರ್ ಆಫ್ ಯೋಗ ಅಥವಾ ಯೋಗದ ಪಿತಾಮಹ ಅಂತ ಕರಿತಾ ಇದ್ದೇವೆ. ಇದರಲ್ಲಿ ಏನಂತಂದ್ರೆ ಇಲ್ಲಿ ಮುಖ್ಯವಾಗಿರುವಂತದ್ದು ಹೆಚ್ಚಿನವರಿಗೆ ಇದ್ರ ಮಾಹಿತಿ ಇರುವುದಿಲ್ಲ, ಕ್ರಿಯಾಸ್ ಅಂತ ಬರುತ್ತವೆ ಇದರಲ್ಲಿ, ಅದು ನಾವು ಮಾಡುವಂಥದ್ದು. ಇದರಲ್ಲಿ ಅದರಲ್ಲಿ ವಮನ ದೌತಿ ಅಂತ ಇದೆ, ನೇತಿ ಅಂತ ಇದೆ, ಆಮೇಲೆ ಕಪಾಲಭಾತಿ, ಇದೆಲ್ಲ ಬರುವಂಥದ್ದು ಈ ಕ್ರಿಯಾಸ್. ಅದನ್ನು ಮಾಡಿ ನಿರಂತರವಾಗಿ ದೇಹಶುದ್ಧಿ ಆದ ನಂತರ ಯೋಗಾಸನ ಮಾಡುವಂಥದ್ದು. ಈ ಯೋಗಾಸನಗಳಲ್ಲಿ ಮತ್ತೇನಂತಂದ್ರೆ ಈ ಆಸನಗಳಿದೆ, ಅದು ಹೇಳಿದಾಗ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಎಂಟು ಮೆಟ್ಟಿಲುಗಳಿದೆ. ಅದರಲ್ಲಿ ಮೂರು ಮತ್ತು ನಾಲ್ಕನೇ ಮೆಟ್ಟಿಲು ಆಸನಗಳು ಮತ್ತು ಪ್ರಾಣಾಯಾಮಗಳಂತ ಬರ್ತವೆ. ಯಮದಲ್ಲಿ ನಮಗೆ ಯಮ ಅಂತಂದ್ರೆ ನಮಗೆ ಅದು ನಿಯಮಗಳು ಅಂತಂದ್ರೆ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಯಾವ ತರ ಇರಬೇಕು ಅಂತ. ಆ ಯಮದಲ್ಲಿ ಕೂಡ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಬರುವಂತದ್ದು. ಅದನ್ನು ಫಾಲೋ ಮಾಡಬೇಕು. ಅದನ್ನ ನಾವು ಪ್ರತಿಯೊಬ್ಬ ಮನುಷ್ಯನು ಯಾವ ತರ ಅಂದ್ರೆ ದಿನನಿತ್ಯದಲ್ಲಿ ನಾವು ಫಾಲೋ ಮಾಡಬಹುದು. ಇದರಲ್ಲಿ ಅಹಿಂಸೆ ಅಂತ, ಅಹಿಂಸೆ ಅಂದ್ರೆ ಹಿಂಸೆಯನ್ನು ನಾವು ಕೊಡದೇ ಇರೋದು. ಹಿಂಸೆ ಅಂತಂದ್ರೆ ಖಾಲಿ ಹೊಡೆಯುವುದು ಬಡಿಯುವುದಂತಲ್ಲ, ನಿಮಗೆ ದೈಹಿಕವಾಗಿರ್ಬೋದು ಮಾನಸಿಕವಾಗಿ ಯಾರಿಗೂ ಕೂಡ ನಾವು ಅದನ್ನು ಅವರಿಗೆ ಹಿಂಸೆ ಮಾಡಬಾರದು. ದೈಹಿಕವಾಗಿರಲಿ ಮಾನಸಿಕವಾಗಿ ಹಿಂಸೆ ಮಾಡಬಾರದು ಅಂತ ಇದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಬರೋದು ಸತ್ಯ ಅಂತ. ಅಂದ್ರೆ ಯಾವಾಗಲೂ ನಾವು ಸತ್ಯವನ್ನೇ ನುಡಿಬೇಕು. ಯಾಕಂತಂದ್ರೆ ನಮ್ಮ ಈ ದೇಶದ ದೇವ ಕೂಡ ಅದೇ ಅಲ್ಲ, ಸತ್ಯಮೇವ ಜಯತೆ ಅಂತ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸತ್ಯ ನೋಡಿದ್ರೆ ಅಲ್ಲಿ ಸುಳ್ಳು ಹೇಳುವಂತ ಪ್ರಮೇಯ ಬರುವುದಿಲ್ಲ. ಹಾಗಾಗಿ ಯಾರಿಗೂ ಅವನು ಹೆದರಬೇಕಂತಿಲ್ಲ. ಆ ಒಂದು ಸಿಸ್ಟಮ್ನ ಅಳರಿಸಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮೂರನೇದಂದ್ರೆ ಆಸ್ತೆಯ ಅಂತ. ಅಂದ್ರೆ ಆಸ್ತೆ ಅಂದ್ರೆ ಯಾವ್ದು ವಿಷಯವನ್ನು ಕದಿಯಬಾರದು ಅಂತ. ಅಂದ್ರೆ ಯಾವುದೇ ಒಂದು ವಿಚಾರ ಇರಬಹುದು ಅಥವಾ ಹಣ ಇರಬಹುದು ಅಥವಾ ವಸ್ತು ಇರಬಹುದು, ಯಾವುದನ್ನು ಕೂಡ ಇನ್ನೊಬ್ಬರದ್ದು ನಾವು ಅಪೇಕ್ಷೆ ಪಡಬಾರದು ಅನ್ನುವಂತ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಅಂದ್ರೆ ಬ್ರಹ್ಮಚರ್ಯ ಅಂದ ನಂತರದ ಬರುತ್ತದೆ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನ ಕಡೆ ಚಲನೆ. ಅಂದ್ರೆ ಬ್ರಹ್ಮ ಅಂದ್ರೆ ಅಕ್ಷರ. ಹೆಚ್ಚು ಹೆಚ್ಚು ಒಳ್ಳೆ ಬುಕ್ಸ್ ಗಳನ್ನು ಓದುವಂಥದ್ದು, ಹೆಚ್ಚು ನಾಲೆಜ್ ಬೆಳೆಸಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಒಬ್ಬನಿಗೆ ಅಂತ. ಅದೇ ರೀತಿ ಅಪರಿಗ್ರಹ ಅಂತ ಬರುತ್ತೆ. ಅದಂದ್ರೆ ಯಾರಿಂದ ಕೂಡ ಏನನ್ನು ತೆಗೆದುಕೊಳ್ಳದೆ ಇರುವಂತದ್ದು. ಈಗ ಇನ್ನೊಬ್ಬರಿಂದ ನಾವು ಹಣ ತಗೊಳ್ಳೋದು, ಲಂಚ ತಗೊಳ್ಳೋದು, ಇಂತ ಅಂದ್ರೆ ಅನ್ಯ ರೀತಿಯಲ್ಲಿ ಯಾವ್ದನ್ನು ತೆಗೆದುಕೊಳ್ಳದೆ ಇರುವಂತದ್ದು ಕೂಡ ಇರುವಂತ. ಇದಿಷ್ಟು ಯಮನ ಅಂದ್ರೆ ಸಾಮಾಜಿಕ ನಿಯಮಗಳಲ್ಲಿ ಬರುವಂತದ್ದು ಯಮ ಅಂತಂದ್ರೆ. ಅದ್ರಲ್ಲಿ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಎಷ್ಟು ಋಷಿಮುನಿಗಳು ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಅಂದ್ರೆ ಅಹಿಂಸೆ ಅಂತ ಮಾಡಿದ ತಕ್ಷಣ ಒಬ್ಬನಿಗೆ ನೀವು ಯಾರಿಗೂ ಹಿಂಸೆ ಮಾಡದಿದ್ರೆ ಸುಳ್ಳು ಹೇಳೋದು ಪ್ರಮೇಯ ಬರೋದಿಲ್ಲ, ಆಯ್ತಾ. ಹಾಗಾಗಿ ಸತ್ಯ ಫಾಲೋ ಮಾಡಬಹುದು. ಸತ್ಯ ನಾವು ಇದ್ರೆ ಯಾರಿಂದ ಕೂಡ ಏನು ಕದಿಬೇಕಂತಿಲ್ಲ ಅಥವಾ ಏನೋ ಎಕ್ಸ್ಪೆಕ್ಟ್ ಮಾಡ್ಬೇಕಂತಿಲ್ಲ. ಅದೇ ರೀತಿ ಬ್ರಹ್ಮಚರ್ಯ ಒಳ್ಳೆ ಓದಿದ್ರೆ ನಮಗೆ ಯಾರಿಂದ ಏನು ತಗೊಳ್ಬೇಕಂತಿಲ್ಲ, ನಮ್ಮಲ್ಲಿ ನಾಲೆಜ್ ಬೆಳ್ಕೊಳ್ಳುವಂಥದ್ದು. ಇದೇ ರೀತಿ ಕೂಡ ಇವರು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು ನಿಯಮ ಅಂತ ಬರುತ್ತೆ. ನಿಯಮದಲ್ಲಿ ಕೂಡ ಇವರು ನಮಗೆ ಒಂದು ನಾಲ್ಕು ಐದು ಸ್ಟೆಪ್ಸ್ ಹೇಳಿದ್ದಾರೆ. ಒಂದು ಶೌಚ ಅಂತ. ಶೌಚ ಅಂತಂದ್ರೆ ಶುದ್ಧತೆ. ಅಂದ್ರೆ ಶುದ್ಧತೆ ಅಂದ್ರೆ ನಾವು ಬಹಿರಂಗವಾಗಿ ಕೂಡ ಶುದ್ಧತೆಯಲ್ಲಿ ಇರಬೇಕು, ಮತ್ತೆ ಅಂತರಂಗವಾಗಿ ಕೂಡ ನಾವು ಶುದ್ಧತೆಯಲ್ಲಿ ಮೈಂಟೈನ್ ಕ್ಲೀನ್ ಆಗಿರುವಂಥದ್ದು ಬಹಳ ಮುಖ್ಯ. ಮನಸ್ಸು ಕೂಡ ನಮ್ಮ ಶುದ್ಧತೆ ಬಗ್ಗೆ ಯಾವುದೇ ಒಂದು ಎಲ್ಲ ವಿಚಾರದಲ್ಲಿ ಕೂಡ ಶುದ್ಧತೆಯನ್ನು ಮೈಂಟೈನ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಮತ್ತೊಂದು ಸಂತೋಷ ಅಂತ ಹೇಳಿದ್ದಾರೆ. ಸಂತೋಷ ಅಂದ್ರೆ ಇದು ಸಂಪತ್ತು ಅಂತ ಹೇಳ್ತೇವೆ ನಾವು. ಅಂದ್ರೆ ಇದ್ದದ್ರಲ್ಲಿ ಸಂತೃಪ್ತಿ ಪಡಬೇಕು. ಈಗ ನಮ್ಮಲ್ಲಿ ಕಾರ್ ಇದೆ, ಇನ್ನೊಬ್ಬರಲ್ಲಿ ಕಾರ್ ಇಂದ ನಾವು ಕಾರ್ ಆಸೆ ಪಡೋದು, ಇನ್ನೊಮ್ಮ ದೊಡ್ಡ ಗಾಡಿಯಿಂದ ಇನ್ನೊಮ್ಮ ಆ ತರ ಈಗ ಈತ ಈ ಪ್ರೆಸೆಂಟ್ ಸೀನರಿ ಹಾಗೆ ಇದೆ. ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡೋದು ಬಹಳ ಇದು. ನಮ್ಮಲ್ಲಿ ಏನಿದೆ ಅದರಲ್ಲಿ ನಾವು ಸಂಪತ್ತಲ್ಲಿ ಖುಷಿಯಲ್ಲಿ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುವಂಥದ್ದು. ಮತ್ತೊಂದು ತಪಸ್ಸು ಅಂತ ಹೇಳ್ತಾರೆ. ತಪ ಅಂದ್ರೆ ಬಿಸಿ, ಅಂದ್ರೆ ನಿರಂತರ ಪ್ರಯತ್ನ. ಅಂದ್ರೆ ಯಾವುದೇ ಒಬ್ಬ ಒಂದು ಕೆಲಸ ಮಾಡಿದ್ರೆ ಅದೇ ಅವನಲ್ಲಿ ಪ್ರಯತ್ನ ಬೇಕು. ನಮಗೆ ಅಂದ್ರೆ ಇವತ್ತು ನಾನು ಇದು ಮಾಡಿ ಕೆಲಸ ಮಾಡಿದ್ರೆ ಇಂದು ಮುಂದೆ ಇನ್ನು ಒಳ್ಳೇದು ಮಾಡ್ತಾನೆ, ಈ ತರ ಒಂದು ಪ್ರಯತ್ನ ಬೇಕು. ಆ ಪ್ರಯತ್ನ ಇದ್ದಾಗ ಮನುಷ್ಯ ಸಕ್ಸಸ್ ಆಗ್ಲಿಕ್ಕೆ ಲೈಫ್ ಅಲ್ಲಿ ಸಾಧ್ಯ ಆಗುತ್ತೆ. ಅದು ಕೂಡ ಋಷಿಮುನಿಗಳ ಚಿಂತನೆ ಆಗಿದೆ. ಮತ್ತೆ ಸ್ವಅಧ್ಯಾಯ ಅಂತ ಇದೆ. ಇದರಲ್ಲಿ ಎರಡು ಇದೆ. ಸ್ವಾಧ್ಯಾಯ ಅಂದ್ರೆ ಒಂದು ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಸುಅಧ್ಯಾಯ ಒಳ್ಳೆಯದನ್ನು ಅಧ್ಯಯನ ಮಾಡ್ಕೊಳ್ಳುವಂಥದ್ದು. ಇದು ಕೂಡ ಇವತ್ತು ಇಂಪಾರ್ಟೆಂಟ್, ನಮ್ಮನ್ನು ನಾವು ಕೂಡ ಸ್ಟಡಿ ಮಾಡಬೇಕು. ಅದೇ ರೀತಿ ಒಳ್ಳೆಯದನ್ನು ಕೂಡ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೊನೆಯದಾಗಿ ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಪ್ರಣಿಧಾನ ಅಂತಂದ್ರೆ ವಿಶೇಷವಾದ ಶಕ್ತಿ ಇದು. ಏನಂತಂದ್ರೆ ನಾವು ಇವತ್ತು ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ, ಈಗ ನೋಡಿರ್ಬೋದು ಯಾರಿಗಾದ್ರೂ ಒಂದು ಏನಾದ್ರೂ ಒಂದು ಯಾವ್ದೊಂದು ಫೀಲ್ಡ್ ಸಾಧನೆ ಮಾಡಿದ್ರೆ ಮತ್ತೆ ಅವನಿಗೆ ಅಹಂ ಬರ್ತದೆ. ಹಾಗಾಗಿ ಅವನ ಮನಸ್ಸಿಗೆ ಏನು ಕೊಡ್ಬೇಕು, ನಮಗಿಂತ ಒಬ್ರು ದೇವರು ಎನ್ನುವಂತ ಒಬ್ರು ಒಂದು ಶಕ್ತಿ ಇದೆ, ಅದನ್ನ ನಾವು ಮನಸ್ಸಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಏನಂದ್ರೆ ಅಹಂಕಾರ ಬರೋದಿಲ್ಲ, ಇಲ್ಲಾಂದ್ರೆ ನಾನೇ ಗಾಡ್ ಅಂತ ಅನ್ನುವಂಥದ್ದು ಒಂದು ಅಹಂಕಾರ ಬರುತ್ತೆ, ಅದು ಕೂಡ ಇರಬಾರದು ಅನ್ನೋಂಥ ಕ್ರಮದಲ್ಲಿ ನಿಯಮಗಳು ನಿಯಮಗಳಂದ್ರೆ ಪ್ರೈವೇಟ್ ಲೈಫ್ ನಮ್ಮಲ್ಲಿ ನಾವು ಏನು ಅಳವಡಿಸಿಕೊಳ್ಬೇಕು ಅಂತಾನು ಹೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ಆಸನ ಆಯ್ತು, ನಿಯಮ ಆಯ್ತು, ನಂತರ ಆಸನಗಳು ಬರ್ತವೆ, ಯಮ ನಿಯಮ ನಂತರ ಆಸನಗಳು, ಮೂರರಿಂದ ಆಸನಗಳು ಬರ್ತವೆ. ಇದರಲ್ಲಿ ಕೂಡ ಆರೋಗ್ಯ ರಕ್ಷಣೆ ಮಾಡ್ಲಿಕ್ಕೆ ಯಾವ ತರ ಹೇಳಿದ್ದಾರೆ ಅಂತ, ಆಸನದಲ್ಲಿ ಏನ್ ಮಾಡುತ್ತೆ ನಮ್ಮ ಆರೋಗ್ಯವಾಗಿ ಇರ್ಬೇಕಾದ್ರೆ ಯಾವ ತರ ಮಾಡ್ಬೇಕು, ಕೆಲವೊಂದು ಆಸನಗಳು ಮಾಡಬೇಕಾಗುತ್ತೆ. ಕೆಲವು ಯೋಗದಲ್ಲಿ ಗಮನಿಸಿರ್ಬೋದು, ಮುಂದಕ್ಕೆ ಬಾಗುವಂತ ಆಸನಗಳು, ಹಿಂದಕ್ಕೆ ಬಾಗುವಂತ ಆಸನಗಳು, ಸೈಡಿಗೆ ಬಾಗುವಂತದ್ದು, ಅದೇ ಬ್ಯಾಲೆನ್ಸಿಂಗ್ ಆಸನ, ರಿಲ್ಯಾಕ್ಸೇಷನ್ ಇರುವಂತದ್ದು, ಇದೆಲ್ಲವೂ ಕೂಡ ಆಸನದಲ್ಲಿ ಹೇಳಿದ್ರೆ ಯೋಗದಲ್ಲಿ ಇಷ್ಟೇ ಹೇಳಿದ್ರು ಅವರು ಪತಂಜಲಿ ಮಾಸ್ಟರ್, ಸ್ಥೈರ್ಯಂ ಆರೋಗ್ಯಂ ಚ ಅಂಗಲಾಮ ಲಾಭಂ ಅಂತ. ಅಂದ್ರೆ ಆರೋಗ್ಯ ಸಿಗ್ತದೆ, ಶರೀರದಲ್ಲಿ ಸಡಿಲ ಆಗುತ್ತೆ, ಆಮೇಲೆ ಶರೀರ ಸ್ಥಿರವಾಗುತ್ತೆ ಅಂತ. ಇಷ್ಟು ಈಗ ನಮ್ಗೆ ಅಷ್ಟಿದ್ರೆ ಸಾಕಲ್ಲ, ನಮಗೆ ನಮ್ಗೆ ಒಂದು ಲೈಟ್ನೆಸ್ ಬಾಡಿಯಲ್ಲಿ ಬಂದ್ರೆ ಮತ್ತೆ ನಮ್ದು ಶರೀರದಲ್ಲಿ ಸಡಿಲತೆ ಇದ್ರೆ ಅದೇ ರೀತಿ ಆರೋಗ್ಯ ಶರೀರ ಸ್ಥಿರವಾಗಿದ್ರೆ ಆರೋಗ್ಯ ಇರುತ್ತದೆ ಏನು ಅಂತ ಕೊಟ್ಟಿದ್ದಾರೆ. ಅದೇ ಆದ ನಂತರ ಆಸನ ಆದ ನಂತರ ಅದರಲ್ಲಿ ಪ್ರಾಣಾಯಾಮ ಅಂತ ಬರುತ್ತೆ, ಇದು ನೆಕ್ಸ್ಟ್ ಬರುವಂತ ಆಸನ ಆದ್ಮೇಲೆ. ಈ ಪ್ರಾಣಾಯಾಮ ಕೂಡ ಅಷ್ಟೇ, ಒಂದು ಉಸಿರಾಟದ ವ್ಯಾಯಾಮ, ಒಂದು ಶರೀರದ ಸೂಕ್ಷ್ಮ ಸ್ಥಿತಿ ಏನಿದೆ ಇಲ್ಲಿ ಮಾಡುವಂತ, ಇದರಲ್ಲಿ ಕೂಡ ನಮಗೆ ಹಲವಾರು ರೀತಿಯಂತ ಪ್ರಾಣಾಯಾಮಗಳನ್ನು ಹೇಳಿದ್ದಾರೆ. ಇದರಲ್ಲಿ ನಮಗೆ ಏನಂತಂದ್ರೆ ಒಂದು ಬಿಸಿ ಆಗುವಂತಹ ಪ್ರಾಣಾಯಾಮಗಳು, ತಂಪಾಗುವಂತಹ ಪ್ರಾಣಾಯಾಮಗಳು, ಬ್ಯಾಲೆನ್ಸಿಂಗ್ ಇರುವಂತಹ ಪ್ರಾಣಾಯಾಮಗಳು, ಇದರಲ್ಲಿ ಕೂಡ ಬಹಳಷ್ಟುಗಳು ಬರ್ತವೆ. ಇದೆಲ್ಲವೂ ಕೂಡ ಪ್ರಾಣಾಯಾಮ ಇರುವಂತದ್ದು ನಮ್ಮ ಶ್ವಾಸಕೋಶಕ್ಕೆ ಬಹಳ ಉತ್ತಮ ಆಗಿರುವಂತ, ನಮ್ಮ ಏನಿದೆ ಲಂಗ್ ಕೆಪಾಸಿಟಿ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಬಹಳ ಉತ್ತಮವಂತ ಪ್ರಾಣಾಯಾಮಗಳು. ಇದನ್ನು ಗಮನಿಸಿರ್ಬೋದು ನೀವು, ಲಾಸ್ಟ್ ಟೈಮ್ ನಮ್ಮ ಕೊರೋನಾ ಬಂದಲ್ಲಿ ಬಹಳಷ್ಟು ಶ್ವಾಸಕೋಶ ವೀಕ್ ಆಗಿ ಬಹಳಷ್ಟು ಜನ ಉಸಿರಾಟ ತೊಂದರೆ ಒಳಗಾಗಿದ್ರು. ಅಂತ ಸಂದರ್ಭದಲ್ಲಿ ನಾವು ಈ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಜನಕ್ಕೂ ಬಹಳ ಅನುಕೂಲವಾಗಿದೆ ಅಂತದನ್ನ ನಾವು ಇದನ್ನು ಹೇಳಿಕ್ ಇಷ್ಟಪಡ್ತೇನೆ. ಅದೇ ರೀತಿ ಐದನೇ ಪ್ರತ್ಯಾಹಾರ, ಅಂದ್ರೆ ಪ್ರತಿಹಾರ, ಇಂದ್ರಿಯ ಮೇಲೆ ನಿಗ್ರಹ. ಇವತ್ತು ನೋಡಿರ್ಬೋದು ನೀವು ನಮ್ಮ ಮನಸ್ಸು ಅಷ್ಟೇ, ನಾವು ಇವತ್ತು ಇಲ್ಲಿ ಕೂತಿದ್ರೆ ನಾವು ಅಮೆರಿಕ ಕೂಡ ಯೋಚನೆ ಮಾಡ್ಬೋದು, ದೇಹ ಇಲ್ಲೇ ಇರ್ತದೆ ಅಲ್ವಾ. ನಮ್ಮ ಈ ಪಂಚೇಂದ್ರಗಳು ಏನಿದೆ ಹೊರಮುಖವಾಗಿದೆ. ನಾವು ಯೋಗದಲ್ಲಿ ಋಷಿಮುನಿಗಳು ಹೇಳ್ತಾರೆ ಎಲ್ಲವನ್ನು ಒಳಮುಖ ಮಾಡಿ ಅಂತ. ಈಗ ನಮ್ಮ ಮನಸ್ಸು ಕೂಡ ಏನಾಗುತ್ತೆ, ಕಣ್ಣು ಹೊರಗೆ ನೋಡ್ತಾ ಇರ್ತವೆ, ನಾವು ನಮ್ಮ ಕಿವಿಗಳು ಕೂಡ ಇಷ್ಟ ಹೊರಗೆ ಕೇಳ್ತಾ ಇರ್ತದೆ, ಅದನ್ನೆಲ್ಲ ಯೋಗದಲ್ಲಿ ಏನಂತಂದ್ರೆ ಅದನ್ನು ಒಳಮುಖ ಮಾಡಬೇಕು, ಪ್ರತ್ಯಾಹಾರದಲ್ಲಿ ಒಳಮುಖ ಮಾಡಿ ಅಂತ ಹೇಳುವಂಥದ್ದು. ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ನೀವು ಗಮನಿಸಿರ್ಬೋದು ನಿಮ್ಗೆ ಹೊರಗೆ ಹೋದ ತಕ್ಷಣ ನೋಡಿದೆಲ್ಲ ತಗೊಳ್ಬೇಕಂತ ಆಗ್ತದೆ ಅಲ್ವಾ. ಈಗ ನಮ್ಮಲ್ಲಿ ನೋಡಿ, ಈಗ ದುಡ್ಡು ನಮ್ಮ ಪರ್ಸಲ್ಲಿ ಒಂದು 1,000 rupees ಇದ್ರೆ ನಾವು ಹೊರಗಡೆ ಹೋದ್ರೆ ಏನಾಗುತ್ತೆ, ನೋಡೋ ತಗೊಳಕಂತ ಆಗುತ್ತೆ. ಅದೇ ನಮ್ಮ ಪರ್ಸಲ್ಲಿ ದುಡ್ಡು ಇಲ್ಲ ಅಂತಾದ್ರೆ ನಾವು ಹೊರಗೆ ಹೋದ್ರೆ ತಗೊಳ್ಬೇಕಂತ ಆಗತ್ತಾ? ಇಲ್ಲ. ಹಾಗೇನೆ ನೀವು ಹೊರಗಡೆ ಹೋಗುವಾಗ ಒಂದು ಒಳ್ಳೆ ಸ್ಮೆಲ್ ಬಂತು ಗೋಬಿ ಹಂಚಿರಿದು, ನಮಗೆ ತಿನ್ಬೇಕಂತ ಆಗುತ್ತೆ. ಮನಸ್ಸಿಗೆ ನೀವು ಮನಸ್ಸಲ್ಲಿ ಮಾಡಿದ್ರೆ ಬೇಡ ಅಂತ ಅಂದಿರುತ್ತೆ, ಆದ್ರೂ ನಿಮಗೆ ಟೆಂಪ್ಟ್ ಆಗ್ತದೆ. ಹಾಗಾಗಿ ಆ ತರ ಆಗಬಾರದು, ಮನಸ್ಸನ್ನು ನಿಗ್ರಹ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಧಾರಣ ಬರುತ್ತೆ, ಧರಿಸುವಂಥದ್ದು, ದೇಹ ಮನಸ್ಸನ್ನು ನಾವು ಧರಿಸುವಂಥದ್ದು ಕೊನೆ. ಮತ್ತೆ ಧ್ಯಾನ ಬರುತ್ತೆ ಇದರಲ್ಲಿ ಕೊನೆಯಲ್ಲಿ, ಧರಿಸಿದನ್ನು ಧ್ಯಾನ ಮಾಡುವಂಥದ್ದು. ಈಗ ನಾವು ಏನಂತಂದ್ರೆ ಒಂದು ವಿಷಯ ಏನಾದರೂ ತಗೊಂಡ್ರೆ ಅದರ ಬಗ್ಗೆ ನಾವು ಕೆಲಸ ಪೂರ್ತಿ ಆಗೋವರೆಗೂ ಅದ್ರ ಮೇಲೆ ಧ್ಯಾನ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವಂಥದ್ದು ಬೇಕಾಗುತ್ತೆ. ಈಗ ಕೆಲವೆಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ಯಾವುದೋ ಒಂದು ರೀತಿ ಕಾನ್ಸಂಟ್ರೇಷನ್ ಇರೋದಿಲ್ಲ, ಹಾಗೆ ಕೂಡ ಮಾಡಬಾರ್ದು. ನಾವು ಏನಾದರೂ ಒಂದು ಕೆಲಸವನ್ನು ಇದು ಮಾಡಿದರೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಮುಖ್ಯವಾಗಿರುತ್ತದೆ. ಲಾಸ್ಟ್ ಬರುವಂಥದ್ದು ಇದರಲ್ಲಿ ಸಮಾಧಿ ಅಂತ ಬರುತ್ತೆ ಯೋಗದ್ದು. ಲಾಸ್ಟ್ ಉದ್ದೇಶ ಏನಂದ್ರೆ ಸಮಾಧಿ. ಸಮಾಧಿ ಅಂದರೆ ಮಣ್ಣಾಗುವುದಂಥದ್ದಲ್ಲ. ಇದರಲ್ಲಿ ಏನಂತಂದ್ರೆ ಸಮ್ಯಕ್ ಆದಿ ಸಮಾಧಿ ಅಂತ ಹೇಳಿ ಪತಂಜಲಿಯವರು ಹೇಳಿದ್ದಾರೆ. ಅಂದ್ರೆ ಮನಸ್ಸಿನ ಸಮಾಧಾನಕರ ಸ್ಥಿತಿ. ಈಗ ಇದರಲ್ಲಿ ನಿಮ್ಮ ಚಿಂತನೆ, ಮಾತು, ಕರ್ಮ, ಕೆಲಸ ಮಾಡುವಂತ, ನೀವು ಏನ್ ಮನಸ್ಸಲ್ಲಿ ನಿಮ್ದು ಯೋಚನೆ ಬರ್ತದೆ ಅದೇ ತರ ಮಾತಾಡ್ತೀರಿ, ಏನು ಮಾತಾಡ್ತೀರಿ ಅದೇ ಕೆಲಸ ಮಾಡ್ತೀರಿ, ಇದು ಇಲ್ಲಿ ಇರುವಂತದ್ದು. ಅಂದ್ರೆ ಯೋಗದಲ್ಲಿ ನಮ್ಗೆ ಅಷ್ಟಾಂಗ ಯೋಗದ ಕೊನೆಯ ಸಾರ ಏನಂದ್ರೆ ಸಮಾಧಿ. ಸಮಾಧಿ ಏನಂದ್ರೆ ಮನಸ್ಸಿನ ಸಮಾಧಾನಕಾರವಾದ ಸ್ಥಿತಿ. ಯಾರೇ ಒಬ್ಬ ವ್ಯಕ್ತಿ, ಒಬ್ಬ ಯೋಗಿ ಅಂತ ನಾವು ಹೇಳಿಕೆ, ಅವನು ಯೋಗಾಸನ ಕಲ್ತಿರ್ಬೇಕಂತಲ್ಲ, ಒಳ್ಳೆ ಯೋಗಾಸನ ಮಾಡಬೇಕು ಅಂತಲ್ಲ, ಅವನ ಮನಸ್ಸಿನ ಸ್ಥಿತಿ ಸಮಾಧಾನಕಾರವಾಗಿದ್ರೆ ಅವನನ್ನು ನಾವು ಯೋಗಿ ಅಂತ ಕರಿಬಹುದು ಅಂತ ಹೇಳುವ ವಿಚಾರವನ್ನು ನಮ್ಮ ಪತಂಜಲಿ ಮಹರ್ಷಿಗಳು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಕೇವಲ ಯೋಗ ಮಾಡಿದ್ರೆ ಅವನು ಯೋಗಿ ಅಥವಾ ಯೋಗ ಮಾಡಿದಾಗ ಆಯ್ತು ಅಂತ ಅನ್ಕೊಳ್ತೇವೆ, ಅದಾಗಲ್ಲ, ಅವನ ಮನಸ್ಸಿನ ಸಮಾಧಾನಕರವಾದ ಸ್ಥಿತಿಯಲ್ಲಿ ಇರುವಂತ.
1: ಅಂದ್ರೆ ಒಟ್ಟಾರೆಯಾಗಿ ಯೋಗ ದೈಹಿಕ ಒಂದು ವ್ಯಾಯಾಮ ಆಗಿದ್ರೂ ಕೂಡ ಅದರ ಅಂತಿಮ ಉದ್ದೇಶ ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯುವಂತಹದ್ದು.
0: ಕರೆಕ್ಟ್, ಎಕ್ಸಾಕ್ಟ್ಲಿ.
1: ಡಾಕ್ಟರ್, ಈಗ ಈ ಯೋಗವನ್ನ ಪ್ರಾರಂಭಿಸುವಾಗ, ಅಂದ್ರೆ ಈಗ ಸುಮಾರು ಪುಸ್ತಕಗಳು ಬರ್ತವೆ, ಇಂಟರ್ನೆಟ್ ನಲ್ಲಿ ವಿಡಿಯೋಗಳಿವೆ, ಅದನ್ನ ನೋಡಿ ಕಲ್ತ್ರೆ ಆಗುತ್ತಾ?
0: ಬಹಳಷ್ಟು ನಮ್ಮ ಹಾಸ್ಪಿಟಲ್ ಅಲ್ಲಿ ನೋಡುವಂತ ಕೇಸ್ಗಳಲ್ಲಿ ತುಂಬಾ ಜನ ಬರ್ತಾರೆ, ನಮ್ಗೆ ಆ ತೊಂದರೆ ಇತ್ತು, ಹಾಗಾಗಿ ನಾವು ಅದನ್ನು ಯೂಟ್ಯೂಬ್ ಅಲ್ಲಿ, ಈಗ ನಿಮ್ಗೆ ಗೊತ್ತಿರುವ ಸೋಶಿಯಲ್ ಮೀಡಿಯಾ ಬಹಳಷ್ಟು ಆಕ್ಟಿವ್ ಇದೆ, ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಂತ. ಹಾಗಾಗಿ ಇದು ಬಹಳ ತಪ್ಪು. ಇದು ಮುಖ್ಯವಾಗಿ ಯೋಗವನ್ನು ಗುರುಮುಖನೇ ಕಲ್ತಿರ್ಬೇಕು. ಅದೇ ರೀತಿ ಹೀಗೆ ಏನಾಗಿದೆ ಅಂತಂದ್ರೆ ಎಲ್ರಿಗೂ ಒಂದೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಈಗ ಒಂದು ಪ್ರಾಣಾಯಾಮ ಇರ್ಬೋದು, ಆಸನ ಇರ್ಬೋದು, ಒಬ್ರು ಮಾಡಿ ನಾವು ರೆಕಮೆಂಡ್ ಮಾಡಿದ್ರೆ ಅದನ್ನ ಎಲ್ರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರ ದೇಹ ಸ್ಥಿತಿ ಯಾವ ತರ ಇರ್ತದೆ ಮತ್ತೆ ಅವರ ಮಾನಸಿಕ ಸ್ಥಿತಿ ಯಾವ ತರ ಇರ್ತದೆ ಅದೆಲ್ಲ ನೋಡಿ ನಾವು ಅವರಿಗೆ ಯೋಗವನ್ನು ಹೇಳಿಕೊಡ್ಬೇಕಾಗತ್ತೆ. ಈಗ ನಾವು ಹೇಳಿದಾಗೆ ಈಗ ಈ ಕ್ರಿಯೆಯಲ್ಲಿ ಈಗ ಪ್ರಾಣಾಯಾಮ ಅಂತ ಹೇಳಿ ಈಗ ಒಂದು ಕಪಾಲಭಾತಿ ಅಂದ್ರೆ ನೀವು ಕೇಳಿರ್ಬೋದು, ಫೋರ್ಸ್ಫುಲ್ ಆಗಿ ಉಸಿರನ್ನು ಹೊರಹಾಕುವಂಥದ್ದು. ಈಗ ಅದು ಟಿವಿಗಳಲ್ಲೆಲ್ಲ ಎಲ್ಲ ಯೋಗದ ಸ್ವಲ್ಪ ಕಲಿತವ್ರು ಬಂದು ಹೇಳ್ತಾರೆ ಇದನ್ನು ಮಾಡಿದ್ರೆ ಬಹಳ ಒಳ್ಳೇದು, ವೇಟ್ ಕಡಿಮೆ ಆಗುತ್ತೆ ಅಂತ. ಈಗ ಅದೇ ಕಪಾಲಭಾತಿಯಲ್ಲಿ ಬಹಳಷ್ಟು ಸೈಡ್ ಎಫೆಕ್ಟ್ಗಳಿವೆ. ಏನಂತಂದ್ರೆ ತುಂಬಾ ಅದನ್ನು ಮಾಡೋದ್ರಿಂದ ಈಗ ಬಿ ಪಿ ನಾರ್ಮಲ್ ಇರುತ್ತೆ, ಅದು ಬಾಡಿಲಿ ಅಂದ್ರೆ ಬಿ ಪಿ ಹೆಚ್ಚಾಗುವ ಚಾನ್ಸಸ್ ಇರುತ್ತೆ, ಎಷ್ಟೋ ಸಲ ನಮಗೆ ಅವರಿಗೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಹೆಚ್ಚು ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದರಿಂದ ಅವರಿಗೆ ಹಾರ್ಟ್ ರೇಟ್ ಸಂಬಂಧಗಳು ಬರುವಂತಿರ್ತದೆ, ಹರ್ನಿಯಾ ಸಮಸ್ಯೆಗಳು, ಈವನ್ ಲೋ ಬ್ಯಾಕ್ ಪೇನ್, ಅದು ಕೂಡ ಈ ನಮ್ಮ ಕಪಾಲಭಾತಿಯನ್ನು ಮಾಡೋದ್ರಿಂದ ಅದು ಬರೋ ಚಾನ್ಸಸ್. ಆಕ್ಚುಲಿ ಕಪಾಲಭಾತಿ ಅನ್ನುವಂಥದ್ದು ಅದು ನಾವು ಕ್ರಿಯೆಯಲ್ಲಿ ಬರುವಂಥದ್ದು. ಇದನ್ನು ಏನು ಮಾಡ್ತಾರೆ, ಕೆಲವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿದ್ರಿಂದ ತುಂಬ ಸಮಸ್ಯೆಗಳಾಗುವಂಥದ್ದು ಇದೆ. ಅದೇ ರೀತಿ ಕೆಲವು ಆಸನಗಳು ಏನು ಮಾಡುತ್ತೆ ಅಂದರೆ ನಮಗೆ ಬ್ಲಡ್ ಫ್ಲೋನ್ ಇಂಪ್ರೂವ್ ಮಾಡುವಂಥ ಆಸನಗಳಿರ್ತವೆ, ಅದರಿಂದ ಕೂಡ ಅವರಿಗೆ ಕೆಲವರಿಗೆ ಈಗ ಶೀರ್ಷಾಸನ ಎನ್ನುವಂಥದ್ದು ಅಥವಾ ಫಾರ್ವರ್ಡ್ ಮುಂದೆ ಬಾಗಿ ಮಾಡುವಂಥ ಆಸನಗಳು, ಅದರಿಂದ ಕೆಲವರಿಗೆ ಕಣ್ಣಿನ ಸಮಸ್ಯೆಗಳಿದ್ರೆ ಅಥವಾ ಹೈಪರ್ ಟೆನ್ಷನ್ ಇದ್ರೆ ಇದರಿಂದ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಹೀಗಾಗಿ ಯೋಗವನ್ನು ಒಬ್ಬರು ಡಾಕ್ಟರ್ ಮುಖಾಂತರ ಸರಿ ತಿಳಿದುಕೊಂಡಂಥ ಗುರಿ ಮುಖಾಂತರ ಮಾಡಿದರೆ ಬಹಳ ಉತ್ತಮವಾಗಿರುವಂಥದ್ದು.
1: ಈಗ ಪ್ರತಿನಿತ್ಯ ಮಾಡಬೇಕಾ ಮತ್ತು ಎಷ್ಟು ಹೊತ್ತು ಮಾಡಬೇಕಾಗುತ್ತೆ
0: ಯೋಗವನ್ನು? ನೀವು ಒಂದು ದಿನದಲ್ಲಿ ನೀವು 24 ಗಂಟೆಯಲ್ಲಿ ಒಂದು ಮುಕ್ಕಾಲು ಗಂಟೆಯಿಂದ 1 ಗಂಟೆ ಮಾಡಿದರೆ ಬಹಳ ಒಳ್ಳೆಯದು. ಅದೇ ರೀತಿ ಈಗ ಕೆಲವರಿಗೆ ಟೈಮ್ ಸಿಗುತ್ತೆ, ಈಗ ನಾವು ಬಿಸಿ ಶೆಡ್ಯೂಲ್ ಲೈಫಲ್ಲಿ ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ನಿಮ್ಮ ಅನುಗುಣಕವಾಗಿ ಯಾವ್ದು ಸಾಧ್ಯ ಆಗುತ್ತೆ ಒಂದು ಹಾಫ್ ಆನ್ ಅವರ್, ಈಗ ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್ ಮಾಡಿದ್ರೆ, ಈವ್ನಿಂಗ್ ಟೈಮ್ ಸಿಕ್ಕಿದಾಗ ಹಾಫ್ ಆನ್ ಅವರ್ ಮಾಡಿ, ಮತ್ತೆ ಈಗ ಕೆಲವು ಆಸನಗಳನ್ನು ನೀವು ಬೆಳಿಗ್ಗೆ ಮಾಡಬೇಕಾಗುತ್ತೆ, ಕೆಲವು ಪ್ರಾಣಾಯಾಮಗಳನ್ನು, ಕೆಲವು ಮುದ್ರೆಗಳನ್ನು ಮತ್ತೆ ಕೆಲವು ರಿಲ್ಯಾಕ್ಸ್ ಟೆಕ್ನಿಕ್ಗಳನ್ನು ನೀವು ಎನಿ ಟೈಮ್ ಕೂಡ ಮಾಡಬಹುದು, ಅದಕ್ಕೆ ಏನಾದರೂ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಯೋಗಾಸನಗಳು ಏನಂತಂದ್ರೆ ಆಸನಗಳು ಏನಂದ್ರೆ ಹೊಟ್ಟೆ ಖಾಲಿ ಇರಬೇಕು ಅಂತ ನಮ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಅಂತಂದ್ರೆ ಒಂದು ಹೆವಿ ಊಟ ಮಾಡಿ ಆದ ನಂತರ ಒಂದು 4 ಗಂಟೆ ನೀವು ಯಾವುದೇ ಯೋಗಾಸನಗಳ ಅಭ್ಯಾಸ ಮಾಡ್ಲಿಕ್ಕಿಲ್ಲ, ಲೈಟ್ ನೀವು ತಿಂದಿದ್ರೆ ಒಂದು 45 ಮಿನಿಟ್ಸ್ ಬಿಟ್ಟು ನೀವು ಯೋಗಾಸನ ಪ್ರಾಣಾಯಾಮ ಕೂಡ ಮಾಡಬಹುದು.
1: ಯೋಗದ ಈ ಪ್ರಾರಂಭದಲ್ಲಿ ಕಲಿಬೇಕಾದ್ರೆ ಈಗ ಧ್ಯಾನ ಮತ್ತೆ ಪ್ರಾಣಾಯಾಮದ ಬಗ್ಗೆ ತಾವು ಹೇಳಿದ್ರಿ, ಈ ಧ್ಯಾನ ಮತ್ತು ಪ್ರಾಣಾಯಾಮ ಯಾಕೆ ಮುಖ್ಯ ಆಗುತ್ತೆ?
0: ಇದು ಏನಂತಂದ್ರೆ ಈ ಧ್ಯಾನ ಮತ್ತೆ ಪ್ರಾಣಾಯಾಮ ಇದು ನಮ್ಮ ಮನಸ್ಸಿನ ಏನಿದೆ ವೇಗವನ್ನು ಶಾಂತ ಮಾಡಲಿಕ್ಕೆ ಅಥವಾ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಾ ಇದೆ. ಈಗ ನೋಡಿರ್ಬೋದು, ಈಗ ನಮಗೆ ಯಾರತ್ತಾದ್ರೂ ಕೂಡ ಒಮ್ಮೆ ಮಾತಾಡಿದ್ರೆ, ನಮ್ಗೆ ಏನಾದರೂ ಹೇಳಿದ್ರೆ, ಯಾರಾದರೂ ಕೆಟ್ಟದಾಗಿ ಬೈದ್ರೆ ಒಮ್ಮೆಲೆ ಸಿಟ್ಟು ಬಂದು ಬಿಡುತ್ತೆ, ನಮ್ಗೆ ಅಷ್ಟು ಪೇಷನ್ಸ್ ಇರುವುದಿಲ್ಲ. ಅವಾಗ ಏನಾಗುತ್ತೆ, ಒಂದು ಸಿಟ್ಟು ಬಂದ ತಕ್ಷಣ ಇಂಟರ್ನಲ್ ಆಗಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಟರಿ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತೆ ನಮ್ಮ ದೇಹದ ಮೇಲೆ ಒಂದು ವಿಶೇಷವಾದಂತ ಒಂದು ಒತ್ತಡ ಬೀಳರಿಂದ ಆ ಮಾನಸಿಕ ಒತ್ತಡ ಏನಾಗುತ್ತೆ ದೇಹಕ್ಕೆ ಬಂದು ಅಲ್ಲಿಂದ ನಮಗೆ ಒಂದೊಂದು ಡಿಸೀಸ್ಗೆ ಸ್ಟಾರ್ಟ್ ಆಗುತ್ತೆ. ಹೇಳಿದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈ ಡಯಾಬಿಟಿಸ್, ಅಸ್ತಮಾ ಅಥವಾ ಇದೇ ರೀತಿಯಾದ ಹೈಪರ್ ಟೆನ್ಷನ್ ಇದೆಲ್ಲವೂ ಕೂಡ ಇದರಿಂದ ಆಗುತ್ತೆ. ಈ ನಾವು ಯೋಗವನ್ನು ಪ್ರತಿನಿತ್ಯ ಯೋಗ ಮಾಡಲು ಏನಾಗುತ್ತಂತೆ, ಈ ನಾವು ಒಂದು ಪ್ಯಾರಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಇದು ಆಕ್ಟಿವ್ ಆಗುತ್ತೆ. ಇದು ಆಕ್ಟಿವ್ ಆದಾಗ ಏನಾಗುತ್ತೆ ಅವರದ ಹಾರ್ಟ್ ರೇಟ್ ಇರ್ಬೋದು ಅಥವಾ ರೆಸ್ಪಿರೇಟ್ ರೇಟ್ ಇದು ಕಡಿಮೆ ಮಾಡಲಿಕ್ಕೆ ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಗಮನಿಸಿರ್ಬೋದು, ನಮಗೆ ಒಳ್ಳೆ ಊಟ ಮಾಡಬೇಕಂತ ಅನಿಸ್ತದೆ ಅಂದ್ಕೊಳ್ಳಿ, ನೀವು ಒಳ್ಳೆ ಒಂದು ಟೇಬಲ್ ಮೇಲೆ ಒಂದು ಒಳ್ಳೆ ಬಿರಿಯಾನಿ ಇದೆ, ಒಂದು ಒಳ್ಳೆ ಫುಡ್ ಇದೆ, ನಿಮಗೆ ಇದ್ದಾಗ ಊಟ ಮಾಡಬೇಕು ಅನ್ನಿಸುವಲ್ಲಿ ಒಳ್ಳೆ ಹಸಿವಾಗಿರುತ್ತೆ, ಇನ್ನು ಊಟ ಮಾಡಬೇಕು ಅನ್ನಿಸಲು ಒಂದು ಫೋನ್ ಬರ್ತದೆ, ಯಾರಾದರೂ ತಮ್ಮ ಆಪ್ತರು ತೀರ್ಕೊಂಡ್ರು ಅಂತ ಹೇಳಿ, ಅವಾಗ ಏನಾಗುತ್ತೆ ನಮಗೆ ಊಟ ಮಾಡಬೇಕು ಅನಿಸುತ್ತೆ, ಆ ವಿಷಯ ಕೇಳಿದ ತಕ್ಷಣ ಇಮಿಡಿಯೇಟ್ ನಮಗೆ ಊಟ ಮಾಡೋಕೆ ಬೇಡ ಅನಿಸುತ್ತೆ. ಅದು ಏನಂತಂದ್ರೆ ಮತ್ತೆ ಅದೇ ವಿಚಾರ ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ, ಆದ್ರೆ ಅದು ಏನು ತೋರಿಸುತ್ತೆ ಅಂದ್ರೆ ಈ ಮನಸ್ಸು ಮತ್ತು ದೇಹಕ್ಕೆ ಡೈರೆಕ್ಟ್ ಆಗಿ ಸಂಬಂಧ ಇದೆ. ಹಾಗಾಗಿ ಆ ಮನಸ್ಸು ಮತ್ತು ದೇಹವನ್ನು ಒಂದು ಮಾಡಬೇಕು ಅಂತ ಇದೇ ನಮ್ಮ ಯೋಗದ ಮುಖ್ಯ ಉದ್ದೇಶ. ಈಗ ನೋಡಿ, ಈಗ ಒಬ್ರು ನಾವು ಇಲ್ಲಿ ಕೂತಾಗ ಏನಾಗುತ್ತೆ ಅಂತಂದ್ರೆ ಈ ಮನಸ್ಸಿದು ಗುಣ ಯಾವ ತರ ಇದೆ ಅಂತಂದ್ರೆ ಅದು ತುಂಬಾ ಫಾಸ್ಟ್ ಇದೆ, ಆಮೇಲೆ ಮತ್ತೆ ಬಹಳ ಸೂಕ್ಷ್ಮ, ಯಾರಾದ್ರೂ ನಮ್ಗೆ ಏನಾದ್ರು ಅಂದುಕೊಂಡ್ರೆ ನಮ್ಮ ಮನಸ್ಸಲ್ಲಿ ಅದೇ ಇರ್ತದೆ. ದೇಹ ಹಾಗೆ ಅಲ್ಲ, ದೇಹ ಸ್ವಲ್ಪ ಜಡ ಅಂತ ಹೇಳ್ತೇವೆ ನಾವು, ಅಂದ್ರೆ ನಮಗೆ ನಿಂತುಕೊಂಡಿದ್ರೆ ಕೂತ್ಕೊಳ್ಬೇಕು ಅನಿಸ್ತದೆ, ಕೂತ್ಕೊಂಡ್ರೆ ಮಲಗಬೇಕು ಅನಿಸ್ತದೆ, ಮಲಗಿದ್ರೆ ನಿದ್ದೆ ಮಾಡೋ ಅಂತ ಅನಿಸ್ತದೆ. ಏನ್ ಮಾಡುತ್ತೆ ಅದು, ಎರಡಕ್ಕೆರಡು ತದ್ವಿರದೇ ಇದೆ, ದೇಹ ಮತ್ತು ಮನಸ್ಸು, ಅದನ್ನು ಒಂದು ಮಾಡಬೇಕು. ಯಾವುದೇ ಒಬ್ರು ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಬೇಕಂತಂದ್ರೆ ಅವರ ದೇಹ ಮನಸ್ಸು ಒಂದೇ ರೀತಿ ಇದ್ರೆ ಮಾತ್ರ ಅವ್ರಿಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಯೋಗ ಮತ್ತು ನಮ್ಮ ಸ್ಟ್ರೆಸ್ ಏನಿದೆ, ಸ್ಟ್ರೆಸ್ ಇರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು, ಇದನ್ನು ಕಡಿಮೆ ಮಾಡ್ಲಿಕ್ಕೆ ಯೋಗ ಮತ್ತು ಪ್ರಾಣಾಯಾಮ ಎರಡೂ ಕೂಡ ಅಷ್ಟು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ಈಗ ಡಾಕ್ಟ್ರೆ, ನಾನು ಜಿಮ್ಗೆ ಹೋಗ್ತೇನೆ, ಹಾಗೇನೆ ಜುಂಬಾ ಮಾಡ್ತೇನೆ, ಅದರ ಮೇಲೆ ನಾನು ಯೋಗ ಮಾಡ್ಲೇಬೇಕಾ?
0: ಈ ಜಿಮ್ ಮತ್ತೆ ಈ ಜಾಗಿಂಗ್ ಎಲ್ಲರೂ ಹೋಗ್ತಾರೆ, ಕೆಲವು ತುಂಬಾ ಫಾಸ್ಟ್ ಆಗಿ ಇದು ಮಾಡ್ತಾರೆ, ಮತ್ತೆ ಕೆಲವು ಈ ಶಾರೀರಿಕ ಕಾರ್ಯ ಬಹಳ ಒಳ್ಳೇದು, ಮಾಡೋದು ತಪ್ಪಂತ ಹೇಳ್ತಿಲ್ಲ. ಅದ್ರ ಏನಾಗುತ್ತೆ ಅಂತಂದ್ರೆ ಅದ್ರಿಂದ ನಮ್ಮ ಫಿಸಿಕಲ್ ಫಿಟ್ನೆಸ್ ಕಾಪಾಡ್ಕೊಳ್ಬಹುದು. ಓಕೆ, ಆಮೇಲೆ ಅದಕ್ಕೆ ಏನಂದ್ರೆ ಅದು ಸರ್ಟನ್ ಏಜ್ ತನಕ ಮಾಡಬಹುದು, ನಮ್ಮ ಜಿಮ್ ಆಗ್ಲಿ ಬೇರೆ ಆಕ್ಟಿವಿಟೀಸ್ ನಾವು ಒಂದು ಸಣ್ಣ ಸರ್ಟನ್ ಏಜ್ ವರೆಗೆ, ನಂತರ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈ ಏನಂತ ಓನ್ಲಿ ನಮ್ಮ ಎಕ್ಸಸೈಜ್ಗಳು ಏನಿದೆ ಅದು ಏನ್ ಮಾಡ್ತದೆ ಖಾಲಿ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಕಾನ್ಸೆಂಟ್ರೇಟ್ ಮಾಡ್ತದೆ, ಮೈಂಡ್ಗೆ ರಿಲೇಟೆಡ್ ಆಗಿ ಯಾವುದೂ ಇಲ್ಲ. ಈಗ ನೀವು ಜಿಮ್ ಅಲ್ಲಿ ಇರ್ಬೋದು, ಅದು ಏನಾಗುತ್ತೆ ನೀವು ಅದನ್ನು ಮಾಡೋದ್ರಿಂದ ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಬೇಕು, ಎನರ್ಜಿ ಬೇಕಾಗುತ್ತೆ. ಈಗ ನೀವು ಜಿಮ್ ಮಾಡ್ತೀರಿ ಬಾಡಿ ಲಾಸಿಗೆ ಅಂತೇಳಿ, ಆಮೇಲೆ ಏನ್ ಮಾಡ್ತಾರೆ ನಿಮಗೆ ತುಂಬಾ ಅದು ಜಿಮ್ ಆಗಿ ಆದ ನಂತರ ತುಂಬಾ ಹಸಿವಾಗುತ್ತೆ, ಏನೋ ತಿನ್ಬೇಕು ಅನಿಸ್ತದೆ, ಅದರಿಂದ ಏನಾಗುತ್ತೆ ನಮ್ದು ಸ್ವಲ್ಪ ಇನ್ಪುಟ್ ಜಾಸ್ತಿ ಆಗುತ್ತೆ. ಓಕೆ, ಕ್ಯಾಲೋರಿಸ್ ಬರ್ನ್ ಆಗುತ್ತೆ, ಆಮೇಲೆ ಏನಾಗುತ್ತೆ ನಾವು ಜಾಸ್ತಿ ತಿಂತೇವೆ. ಆಮೇಲೆ ಒಬ್ಬ ಸಾಧಾರಣ ವ್ಯಕ್ತಿ ಅವನೊಂದು 1 ತಿಂಗಳು ನಂತರ ಒಂದು ತಿಂಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವನು ತಿನ್ನೋದು ಕೆಪಾಸಿಟಿ ಏನಿರುತ್ತೆ ಅದಷ್ಟೇ ಇರ್ತದೆ, ಅದೇನು ಕಡಿಮೆ ಆಗುದಿಲ್ಲ, ಅದಕ್ಕೆ ಬಾಡಿ ಅದಷ್ಟಾಗಿರುತ್ತೆ ಅದು. ಹಾಗಾಗಿ ಅವ್ರದ್ದು ಏನಾಗುತ್ತೆ ಆ ಥರ ಆಗೋದ್ರಿಂದ ಕೆಲವು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ತಲೆದಿರುವಂಥ ಚಾನ್ಸಸ್ ಇರುತ್ತೆ. ಮತ್ತೆ ಮೈಂಡ್ ಕಾನ್ಸಂಟ್ರೇಟ್ ಆಗಿ ಅವರು ರಿಲೇಟೆಡ್ ಯಾವುದು ಮಾಡೋದಿಲ್ಲ, ಅವರು ಕೇವಲ ಫಿಸಿಕಲ್

0: ಒಂದು ಮಜಲ್ಸ್ ಡೆವಲಪ್ ಮಾಡಬೇಕು ಅಥವಾ ಚೆಸ್ಟ್ ಗರ ಚೆಸ್ಟ್ ಬೈಸೆಪ್ ಬೈಸೆಪ್ ಈ ತರ ಮೇಲೆ ಕಾನ್ಸೆಂಟ್ರೇಟ್ ಮಾಡ್ತಾರೆ. ಯೋಗ ಯಾವತ್ತೂ ಹಾಗೆ ಮಾಡೋದಿಲ್ಲ. ಅದ್ರಲ್ಲಿ ಯೋಗದಲ್ಲಿ ಏನಿರ್ತದೆ ಅಂದ್ರೆ ಹೋಲ್ ಬಾಡಿ ಕನ್ಸಿಡರ್ ಮಾಡ್ತೇವೆ, ಮತ್ತೆ ಯೋಗದಲ್ಲಿ ಎಲ್ಲಿಯೂ ಕೂಡ ಫಾಸ್ಟ್ ಆಗಿ ಮಾಡುವಂತ ಮೂಮೆಂಟ್ ಇಲ್ಲ, ಎಲ್ಲವೂ ಕೂಡ ಅದು ವರಿ ಸ್ಲೋ ಆಗಿ ನಂತರ ಎದ್ದು ಉಸಿರಾಟದೊಂದಿಗೆ ಮಾಡುವಂಥದ್ದು. ಈಗ ನಿಮ್ದು ಫಿಸಿಕಲ್ ಆಗಿರ್ಬೋದು, ಮತ್ತೆ ಈ ಜಿಮ್ ಅಲ್ಲಿ ಮತ್ತೆ ಒಂದು ವಿಶೇಷ ಏನಂತಂದ್ರೆ, ನೀವು ಅಲ್ಲಿ ಕೆಲವು ಮುಂದಕ್ಕೆ ಬಾಗುವಂತ ಆಸನಗಳು ಜಾಸ್ತಿ ಮಾಡ್ತೀರಿ, ಬೆಂಡ್ ಫಾರ್ವರ್ಡ್ ಬೆಂಡಿಂಗ್, ಹಿಂದ್ಗಡೆ ಸೈಡ್ ಬೆಂಡ್ ಮಾಡುವಂಥದ್ದು, ಬ್ಯಾಕ್ ಸೈಡ್ ಬೆಂಡುವಂಥದ್ದು, ಬ್ಯಾಲೆನ್ಸಿಂಗ್ ಯಾವುದಿರುವುದಿಲ್ಲ. ಆದ್ರೆ ಯೋಗದಲ್ಲಿ ಹಾಗೆ ಅಲ್ಲ, ನಮ್ಗೆ ಎಲ್ಲಾ ರೀತಿಯ ಒಂದು ದೇಹಕ್ಕೆ ಬೇಕಾಗುವಂಥದ್ದು ಫ್ಲೆಕ್ಸಿಬಲ್, ನಮ್ಮ ದೇವರು ಯಾವ ತರ ನಮ್ಮ ದೇಹ ಬಾಡಿಗೆ ಕೊಟ್ಟಿದ್ದಾನೆ ಅದಕ್ಕೆ ಮೂವ್ಮೆಂಟ್ ಆಗೋ ತರ ಈ ಯೋಗವನ್ನು ಆಸನಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ.
1: ಈಗ ಈ ಯೋಗಕ್ಕೂ ಆಯುರ್ವೇದಕ್ಕೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟ್ರೆ?
0: ಯೋಗ ಮತ್ತು ಆಯುರ್ವೇದ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಇದು ಕೂಡ ಆಯುರ್ವೇದ ಕೂಡ ಅದು ಬಹಳ ಹಿಂದಿನಲ್ಲೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು. ಯೋಗ ಕೂಡ ಇದು ಕೂಡ ಬಹಳ ಹಿಂದಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಯೋಗ ಇರುವಂತದ್ದು. ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿದೆ. ಇದರಲ್ಲಿ ಅಂತಂದ್ರೆ ಯೋಗದಲ್ಲಿ ಯಾವುದೇ ರೀತಿಯಾದಂತಹ ಔಷಧಿಗಳ ಸೇವನೆಗಳನ್ನು ಮೆನ್ಷನ್ ಮಾಡಲಿಲ್ಲ. ಇದು ಕೇವಲ ಅವರು ದೇಹ ಮನಸ್ಸಿಗೆ ಸಂಬಂಧಪಟ್ಟದ್ದು ಮತ್ತು ದೇಹಗೆ ಸಂಬಂಧಪಟ್ಟಂತ ಇರುವಂಥದ್ದು. ವ್ಯಾಯಾಮಗಳಿರುವ ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಮೆಡಿಟೇಷನ್, ಮುದ್ರೆ, ಇದರಲ್ಲಿ ಯಾವುದೇ ಕೂಡ ಒಂದು ಔಷಧಿಗ ರೂಪದಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಇಲ್ಲದಿರುವಂಥದ್ದು.
1: ಈಗ ಇನ್ನು ಆಯುಷ್ ಬಗ್ಗೆ ಮಾತಾಡೋದಾದ್ರೆ, ಆಯುಷ್ ಇಲಾಖೆಯ ಬಗ್ಗೆ ಮಾತಾಡೋದಾದ್ರೆ, ಈ ಯೋಗದ ಪ್ರಚಾರಕ್ಕಾಗಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ?
0: ಈ ಸತಿ ನಾವು ಯೋಗ ದಿನಾಚರಣೆ ಅಂಗವಾಗಿ ನಮಗೆ ಬಂದ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಿಗೆ, ಆಕ್ಚುಲಿ ಎಂಪ್ಲಾಯೀಸ್ಗಳಿಗೆ ಅವರೊಂದಿಗೆ ಮಾಡುವಂಥ ವರ್ಕಲ್ಲಿ ಅವರಿಗೆ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದನ್ನು ಅವರು ಸೆಪರೇಟ್ ಯೋಗ ಅಂತಲ್ಲ ಆಫೀಸ್ ಅವರಲ್ಲೇ ಯಾವ ತರ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅದೊಂದು ನಮಗೆ ಯೋಗ ಮಾಡಬೇಕು ಅಂತಂದ ಒಂದು ಗೈಡ್ಲೈನ್ಸ್ ಬಂದಿದೆ. ಅದೇ ರೀತಿ ಎಲ್ಲ ಹಾಸ್ಟೆಲ್ಸ್ಗಳಲ್ಲಿ ಮತ್ತೆ ಎನ್ ಸಿ ಸಿ, ಅದೇ ರೀತಿ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್, ಇಂಥ ಮಕ್ಕಳಿಗೆ ಕೂಡ ಯೋಗ ಮಾಡಬೇಕಂತ ಮಾಡಿದ್ದೆ. ನಾವು ಈಗಾಗಲೇ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಎಲ್ಲ ಸ್ಕೂಲ್ಗಳಲ್ಲಿ ಕಚೇರಿಗಳಲ್ಲಿ ಕೂಡ ನಾವು ಹೋಗಿ ಯೋಗನ ಕೊಟ್ಟಿದ್ದೇವೆ. ಅದೇ ರೀತಿ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ವೈ ಬ್ರೇಕ್ ಆ್ಯಪ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ, ಕಳೆದ ವರ್ಷನೇ ಮಾಡಿದ್ದಾರೆ, 2-3 ವರ್ಷ ಆಯಿತು. ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಇದರ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ವೈ ಬ್ರೇಕ್ ಆ್ಯಪ್ ಅಂತಂದರೆ ನಿಮ್ಮ ಮೊಬೈಲಲ್ಲೇ ಒಂದು ಆ್ಯಪ್ ಇದೆ, 5 ನಿಮಿಷದ ಇರುವಂಥದ್ದು, ಕೇವಲ 5 ಮಿನಿಟ್ ಯೋಗ ಅಂತ ಹೇಳಿ, 5 ಮಿನಿಟ್ಸ್ ಬ್ರೇಕ್ ಅಂತ, ವೈ ಬ್ರೇಕ್ ಅಂದರೆ ಯೋಗ ಬ್ರೇಕ್ ಎನ್ನುವಂಥದ್ದು. ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ವೈ ಬ್ರೇಕ್ ಅಂತ ನೀವು ಟೈಪ್ ಮಾಡಿದರೆ ಒಂದು ಆ್ಯಪ್ ಬರ್ತದೆ ಮಿನಿಸ್ಟರ್ ಆಫ್ ಆಯುಷ್ ಅವ್ರದ್ದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ 5 ನಿಮಿಷದಲ್ಲಿ ಆಗುವಂಥ ಆಸನ, ಕೂತ್ಕೊಂಡೆ ನೀವು ಚೇರಲ್ಲೇ ಕೂತ್ಕೊಂಡೆ ಮಾಡುವಂಥದ್ದು, ಅಲ್ಲಿ 3 ರೀತಿಯ ಆಸನಗಳಿವೆ, ಮತ್ತು ಪ್ರಾಣಾಯಾಮಗಳಿದೆ, ಮತ್ತೊಂದು ಧ್ಯಾನ ಇದೆ. ಇದು ಕೇವಲ 5 ನಿಮಿಷದಲ್ಲಿ ಮುಗಿತದೆ. ಇದು ಅದು ಅದರಲ್ಲಿ ಸ್ಟೆಪ್ ಆ್ಯಂಡ್ ಸ್ಟೆಪ್ ಆಗಿ ಅದರಲ್ಲಿ ಗೈಡ್ ಮಾಡಿದ್ದಾರೆ, ಅದರಲ್ಲಿ ಯಾವ ಥರ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೂಡ ಇದೆ.
1: ಹಾಗೆ ಏನಾದರೂ ಯೋಗ ದಿವಸದ ಸಂದರ್ಭದಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳಿದೆಯಾ?
0: ಖಂಡಿತ ಇದೆ. ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಈ ಸತಿ ನಮ್ಮ ಟೌನ್ ಹಾಲಲ್ಲಿ ಮಾಡಲಿಕ್ಕಿದ್ದೇವೆ. ಸಾಧಾರಣ ಒಂದು 500 ಜನ ಸೇರುವಂಥ ವ್ಯವಸ್ಥೆ ಇದೆ. ಅದರಲ್ಲಿ ಇಲ್ಲಿ ನಾವು ಹಲವಾರು ಪ್ರೋಟೋಕಾಲ್, ಈಗ ಕಾಮನ್ ಪ್ರೋಟೋಕಾಲ್ ಇದೆ, ಅದು 7 to 7:45 ಮಾಡಬೇಕೆಲ್ಲ ಇಡೀ ವರ್ಲ್ಡಲ್ಲಿ ವೈಡಲ್ಲಿ ಮಾಡುವಂಥದ್ದು, ಆ ಪ್ರೋಟೋಕಾಲ್ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮ, ಆಮೇಲೆ ಧ್ಯಾನದ ಕ್ಲಾಸನ್ನು ಅವರೆಲ್ಲ ಅರೇಂಜ್ ಮಾಡಲಿಕ್ಕಿದ್ದೇವೆ.
1: ಡಾಕ್ಟರ್, ಕಡೆಯದಾಗಿ ಈ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀರಾ?
0: ನಿಮಗೆ ಯೋಗವನ್ನು ಎಲ್ಲರೂ ಮಾಡಬೇಕು. ಇದು ನಾವು ನಮಗೆ ಅಲ್ಲ, ಇದು ಕೆಲವರ ಮನಸ್ಸು ಮೆಂಟಾಲಿಟಿ ಏನಿದೆ ಅಂದರೆ ನಮಗೆ ಬಿಸಿ ಇದ್ದೇವೆ, ಬಿಸಿ ಲೈಫಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಕೆಲವರಿಗೆ ಟೈಮ್ ಇಲ್ಲದವ್ರು ಇದ್ದವರಿಗೆ ಮಾತ್ರ ಮಾಡ್ಬೋದು ಅಂತ, ಆ ಥರ ಅಲ್ಲ. ಯೋಗ ಇದು ಕೇವಲ ದೈಹಿಕವಾಗಿ ಅಂತಲ್ಲ, ದೈಹಿಕ ಮಾನಸಿಕವಾಗಿ ಆರೋಗ್ಯವಾಗಿರಲಿಕ್ಕೆ ಇದು ಬಹಳ ಪರಿಣಾಮಕಾರಿ. ಮತ್ತು ಕೆಲವರು ಅಂದ್ಕೊಳ್ಬೋದು ನನಗೆ ಯಾವುದೇ ರೀತಿಯಂಥ ಆರೋಗ್ಯ ಸಮಸ್ಯೆಗಳಿಲ್ಲ, ನಾನು ಹೆಲ್ದಿ ಆಗಿದ್ದೇನೆ, ನಾನು ಯಾಕೆ ಮಾಡಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ಯೋಗದಲ್ಲಿ ಏನಂತಂದರೆ ನಮಗೆ ಇವತ್ತು ಸಮಸ್ಯೆ ಇಲ್ಲದಿರ್ಬೋದು, ಮುಂದಿನ ದಿನಗಳಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಯೋಗದಿಂದ ನಮಗೆ 3 ಲಾಭ ಇದೆ. ಏನಂತಂದ್ರೆ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್, ಅಂದರೆ ರೋಗ ಬಾರದಾಗಿ ನಾವು ತಡೆಗಟ್ಟಬಹುದು. ಓಕೆ, ನಂತರ ಏನಂತಂದ್ರೆ ಕ್ಯೂರೇಟಿವ್, ನಮಗೆ ಸಪೋಸ್ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ನಾವು ಅದನ್ನ ಈ ಯೋಗ ಮುಖಾಂತರ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಪ್ರಮೋಟಿವ್, ನಾವು ಹೆಲ್ದಿ ಆಗಿ ಅಂದ್ರೆ ನಾವು ಇನ್ನೂ ಹೆಲ್ದಿ ಆಗಿರ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ 3 ಆಸೆಪ್ಟ್ ಬೇರೆ ಯಾವ ಸಿಸ್ಟಮ್ ಅಲ್ಲಿ ಇಲ್ಲ, ಕೇವಲ ನಮ್ಮ ಯೋಗದಲ್ಲಿ ಮಾತ್ರ ಇದೆ. ಹಾಗಾಗಿ ಎಲ್ಲರೂ ಇದನ್ನು ಅಳವಡಿಸಿ, ನಿಮ್ಮ ಮನೆಯವರು ಇರ್ಬೋದು, ಹಿರಿಯರು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಇದು ಮಾಡಿ, ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲರೂ ಮಾಡಿದ್ರೆ ಮಾತ್ರ ಇದೊಂದು ಸಫಲತೆ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಧನ್ಯವಾದಗಳು ಡಾಕ್ಟ್ರೆ, ಈ ಯೋಗ ದಿನದ ಸಂದರ್ಭದಲ್ಲಿ ಈ ಯೋಗ ದಿನದ ಮಹತ್ವವನ್ನ ಹಾಗೆ ಯೋಗದ ಮಹತ್ವವನ್ನ ನಮಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ನಿಮಗೂ ಕೂಡ.
2: ಇದುವರೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಸಮಯ 1 ಗಂಟೆ, ಈಗ ಪ್ರಗತಿ ಪಥ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಭಾರತವನ್ನ ಆರ್ಥಿಕವಾಗಿ ಸದೃಢ ದೇಶವನ್ನಾಗಿ ಮಾಡಬೇಕು, ಜನರು ಉದ್ಯೋಗಿಗಳಾಗಬಾರ್ದು, ಬದಲಾಗಿ ಉದ್ಯೋಗದಾತರಾಗಬೇಕು ಎನ್ನುವಂತಹ ಆಶಯವನ್ನ ಇಟ್ಟುಕೊಂಡು ಅನೇಕ ಮಹತ್ವದ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸ್ವಂತ ಉದ್ಯೋಗವನ್ನ ಕೈಗೊಳ್ಳೋದಕ್ಕೆ ಯುವಜನರಿಗೆ, ಮಹಿಳೆಯರಿಗೆ ಹಲವಾರು ಮಹತ್ವದ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಯೋಜನೆ ಎಂದ್ರೆ ಸ್ಟ್ಯಾಂಡಪ್ ಇಂಡಿಯಾ. ಜನರು ಹೊಸ ಉದ್ಯೋಗವನ್ನ ಮಾಡಲು, ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಲು, ವ್ಯವಹಾರಗಳನ್ನ ಆರಂಭ ಮಾಡಲು ಸರ್ಕಾರ ಜಾರಿಗೊಳಿಸಿದ ಮಹತ್ವದ ಯೋಜನೆಗಳಲ್ಲಿ ಇದು ಕೂಡ ಒಂದು. ಈ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗೆ ಜನರು ಸಾಲವನ್ನ ಪಡೆದುಕೊಳ್ಬಹುದು. ಸ್ಟ್ಯಾಂಡಪ್ ಯೋಜನೆಯಲ್ಲಿ ಒಂದು ಬ್ಯಾಂಕ್ನ ಬ್ರಾಂಚ್ನಿಂದ ಒಟ್ಟು 2 ಜನರಿಗೆ ಮಾತ್ರ ಸಾಲ ಸೌಲಭ್ಯವನ್ನ ಕೊಡಲಾಗತ್ತೆ. ಈ ಯೋಜನೆಯ ಅಡಿಯಲ್ಲಿ ಯಾವುದೇ ಬ್ಯಾಂಕ್ನ ಒಂದು ಬ್ರಾಂಚ್ನಿಂದ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಹಾಗೂ ಓರ್ವ ಮಹಿಳೆಗೆ ವ್ಯಾಪಾರವನ್ನ ಮಾಡಲು ಸಾಲವನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ಉತ್ಪಾದನೆ, ಸೇವೆ, ಕೃಷಿ, ವ್ಯಾಪಾರ ಹೀಗೆ ಯಾವುದಾದರೂ ಕಾರ್ಯಕ್ಕೆ ಅಥವಾ ವ್ಯಾಪಾರಕ್ಕೆ ಆ ಹಣವನ್ನ ವಿನಿಯೋಗ ಮಾಡುವುದಾದ್ರೆ ಮಾತ್ರ ಈ ಸಾಲವನ್ನ ಸರ್ಕಾರ ಅವರಿಗೆ ಕೊಡುತ್ತೆ. ಯಾವುದೇ ಒಂದು ಪಾಲುದಾರಿಕೆ ವ್ಯಾಪಾರಕ್ಕಾಗಿ ಈ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆಯೋದಾದ್ರೆ ಈ ಸಾಲವನ್ನ ಪಡೆಯುವ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನ ಹೊಂದಿರಬೇಕು ಅನ್ನುವಂತಹ ನಿಯಮವನ್ನ ಕೇಂದ್ರ ಸರ್ಕಾರ ವಿಧಿಸಿದೆ. ಹಾಗಾದ್ರೆ ಈ ಯೋಜನೆಯಡಿಯಲ್ಲಿ ಸಾಲವನ್ನ ಪಡೆಯಲಿಕ್ಕೆ ಬೇಕಾದಂತಹ ಅರ್ಹತೆಗಳೇನು ಅದನ್ನ ನೋಡೋಣ. 18 ವರ್ಷಕ್ಕಿಂತ ಮೇಲ್ಪಟ್ಟ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳಾ ಉದ್ಯೋಗಿ ಈ ಯೋಜನೆಯನ್ನ ಲಾಭವನ್ನ ಪಡೆಯಲಿಕ್ಕೆ ಅರ್ಹರು. ಈ ಯೋಜನೆ ಅಡಿಯಲ್ಲಿ ಕೇವಲ ಗ್ರೀನ್ ಫೀಲ್ಡ್ ಯೋಜನೆಗಳಿಗೆ ಸಾಲವನ್ನು ನೀಡಲಾಗುತ್ತೆ. ಗ್ರೀನ್ ಫೀಲ್ಡ್ ಅಂದ್ರೆ ಉತ್ಪಾದನೆ, ಸೇವೆ, ಕೃಷಿಯಲ್ಲಿ ವ್ಯಾಪಾರ ಮಾಡೋದು, ಇವುಗಳಿಗೆ ಮಾತ್ರ ಸಾಲವನ್ನ ಕೊಡ್ತಾರೆ. ಬೇರೆ ಉದ್ದೇಶಗಳಿಗಾಗಿ ಸಾಲವನ್ನ ಕೊಡಲಾಗೋದಿಲ್ಲ. SC/ST ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನು ಹೊಂದಿರಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಸಾಲ ಪಡೆಯುವವರು ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಸಾಲವನ್ನ ಪಡೆದಿರಬಾರದು. ಬೇರೆ ಕಡೆ ಸಾಲ ಇದ್ರೆ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಅವರಿಗೆ ಸಾಲವನ್ನ ಕೊಡ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಈ ಸಾಲಕ್ಕೆ ಬಡ್ಡಿದರ ಎಷ್ಟಿದೆ? ತುಂಬಾ ಬಡ್ಡಿದರವನ್ನ ವಿಧಿಸಿ ಅನೇಕ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಸಾಲವನ್ನ ಕೊಡ್ತವೆ. ಆದ್ರೆ ಈ ಯೋಜನೆಯ ವಿಶೇಷ ಏನು ಅಂದ್ರೆ ಇದು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಜನರಿಗೆ ವ್ಯಾಪಾರವನ್ನ ಆರಂಭ ಮಾಡ್ಲಿಕ್ಕೆ ಸಾಲವನ್ನ ಕೊಡ್ತಾರೆ. ಜನರು ವ್ಯಾಪಾರವನ್ನ ಆರಂಭ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗಬಾರ್ದು, ಹಣಕಾಸಿನ ಅಡಚಣೆ ಆಗಬಾರ್ದು, ಹೆಚ್ಚು ನಷ್ಟ ಕೂಡ ಉಂಟಾಗಬಾರದು ಎನ್ನುವಂತಹ ಒಂದು ಉದ್ದೇಶ ಈ ಯೋಜನೆಯ ಹಿಂದಿದೆ. ಹಾಗಾಗಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸ್ಟ್ಯಾಂಡಪ್ ಯೋಜನೆಯಲ್ಲಿ ಅವರಿಗೆ ಸಾಲವನ್ನ ಕೊಡಲಾಗುತ್ತೆ. ಈ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ ಸಂಭಾವ್ಯ ಸಾಲಗಾರರಿಗೆ ವಿವಿಧ ಏಜೆನ್ಸಿಗಳ ಮೂಲಕ ಈ ಸಾಲದ ಮಾಹಿತಿಯನ್ನ ಕೊಡ್ತಾ ಇದೆ. ಸಾಲವನ್ನ ಪಡೆಯಲು ಬ್ಯಾಂಕ್ ಅನ್ನ ಸಂಪರ್ಕ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದು. ನೇರವಾಗಿ ಬ್ಯಾಂಕ್ ಅನ್ನ ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ, ಅಥವಾ ಆನ್ಲೈನ್ ಅಲ್ಲಿ ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ನ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಪೋರ್ಟಲ್ಗೆ ಹೋಗಿ ಅದರ ನೋಂದಣಿ ಪುಟದಲ್ಲಿ ಅರ್ಜಿದಾರರು ಮೊದಲು ರಿಜಿಸ್ಟರ್ ಅನ್ನುವಂತಹ ಪದದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ಅದು ಕೇಳುವಂತಹ ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗತ್ತೆ. ಉತ್ತರವನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಆ ಅಭ್ಯರ್ಥಿ ಈ ಒಂದು ಯೋಜನೆಗೆ ಸಿದ್ಧನಾ ಅಲ್ಲವಾ, ಅರ್ಹನಾ ಅಲ್ಲವಾ ಅನ್ನುವಂತಹ ನಿರ್ಣಯವನ್ನ ಆ ಪೋರ್ಟಲ್ ಕೈಗೊಂಡು ಆ ಬಳಿಕ ಅಭ್ಯರ್ಥಿಗೆ ತರಬೇತಿ ಅಥವಾ ಸಿದ್ಧ ಸಾಲಗಾರ, ಇಂಗ್ಲಿಷ್ನಲ್ಲಿ ಟ್ರೈನಿ ಆರ್ ರೆಡಿ ಬಾರೋವರ್ ಎಂದು ಪರಿಗಣನೆಯನ್ನ ಮಾಡಲಾಗುತ್ತೆ. ಅರ್ಜಿದಾರರಿಗೆ ಸ್ಟ್ಯಾಂಡಪ್ ಇಂಡಿಯಾ ಸಾಲಕ್ಕೆ ತಮ್ಮ ಅರ್ಹತೆ ಎಷ್ಟಿದೆ ಅನ್ನುವಂಥದ್ದನ್ನ ಕೂಡ ಆ ಪೋರ್ಟಲ್ ತಿಳಿಸಿಕೊಡುತ್ತೆ. ತರಬೇತಿ ಪಡೆದ ಸಾಲಗಾರರು ನಂತರ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಮತ್ತು ಪೋರ್ಟಲ್ ಮೂಲಕ ಲಾಗಿನ್ ಆಗಬಹುದು. ಪೋರ್ಟಲ್ಗೆ ಲಾಗಿನ್ ಆದ ನಂತರ ಸಾಲಗಾರರು ಡ್ಯಾಶ್ಬೋರ್ಡ್ ಸೈಟ್ ಅನ್ನ ಕಾಣ್ತಾರೆ. ಹಾಗಾದ್ರೆ ಈ ಅರ್ಜಿಯ ಲಾಭ ಪಡೆಯಲಿಕ್ಕೆ ಯಾವೆಲ್ಲ ದಾಖಲೆಗಳನ್ನ ಅರ್ಜಿದಾರರು ಹೊಂದಿರಬೇಕು? ಅರ್ಜಿಯನ್ನ ಭರ್ತಿ ಮಾಡುವಾಗ ಅದಕ್ಕೆ ಲಗತ್ತಿಸಲು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಗುರುತಿನ ಪುರಾವೆ ಬೇಕು. ವೋಟರ್ ಐಡಿ, ಪಾಸ್ಪೋರ್ಟ್ ನಂತಹ ವಿಳಾಸದ ಪುರಾವೆ ಕೂಡ ಬೇಕು. ಮತ್ತು ಪಾಲುದಾರಿಕೆಯ ವಿವರ, ಆ ಬ್ಯಾಂಕ್ನಲ್ಲಿ ನಿಮ್ಮ ಪಾಲುದಾರಿಕೆ ಇರುವ ಬಗ್ಗೆ ಅದರ ದಾಖಲೆ ಅಥವಾ ವಿವರ ಬೇಕು. ಬಾಡಿಗೆ ಒಪ್ಪಂದದ ಪತ್ರ ಬೇಕು. ಕಳೆದ 3 ವರ್ಷದ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅನ್ನುವಂಥದ್ದನ್ನ ಒದಗಿಸ್ಬೇಕಾಗತ್ತೆ. ನಿಮ್ಮ ಆಸ್ತಿ ಎಷ್ಟಿದೆ, ಬೇರೆ ಕಡೆ ಸಾಲ ಇದೆಯೋ ಇಲ್ವೋ, ಇದೇ ಮೊದಲ ಬ್ಯಾಂಕ್ನಲ್ಲಿ ನೀವು ಸಾಲವನ್ನ ಪಡಿತಾ ಇದ್ದೀರೋ, ಈ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೀವು ಒದಗಿಸ್ಬೇಕಾಗತ್ತೆ. ಬ್ಯಾಂಕ್ನಿಂದ ಕೊಡುವಂತಹ ಇತರ ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ. ಹಾಗಾದ್ರೆ ಸಾಲ ಮರುಪಾವತಿಯನ್ನ ಮಾಡೋದು ಹೇಗೆ, ಎಷ್ಟು ಅವಧಿಯಲ್ಲಿ ಸಾಲವನ್ನ ತುಂಬಬೇಕು, ಒಂದೇ ಗಂಟೆಗೆ ಅಷ್ಟು ಮೊತ್ತವನ್ನ ಪಾವತಿಸಬೇಕಾ, ಈ ರೀತಿಯ ಪ್ರಶ್ನೆಗಳು ಕೂಡ ಇರ್ತವೆ. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಸಾಲವನ್ನ ಪಡೆದಾಗ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ನಿಗದಿತವಾದ ಒಂದು ಮರುಪಾವತಿ ಅವಧಿಯನ್ನ ಕೊಟ್ಟಿರ್ತಾರೆ. ಹಲವಾರು ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಈ ಸಾಲ ಮರುಪಾವತಿ ಅವಧಿಯನ್ನ ಸಾಲ ಪಡೆದಿರುವವರೇ ಗೊತ್ತು ಮಾಡಬಹುದು. ನಾವು ಅಧಿಕ ಮರುಪಾವತಿ ಪಡೆಯುವುದು ಅಥವಾ ನಾವು ಅಧಿಕ ಮರುಪಾವತಿ ಅವಧಿಯನ್ನ ಪಡೆದಿರುವುದು ಉತ್ತಮ. ಯಾಕಂದ್ರೆ ವ್ಯಾಪಾರ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ, ನಾವು ಲಾಭವನ್ನ ಪಡೆದುಕೊಳ್ಳಕ್ಕೆ ಎಷ್ಟು ಸಮಯ ಬೇಕಾಗಬಹುದು, ಬೇಗ ಲಾಭಾಂಶ ಕೈಗೆ ಬಂದು ಬಿಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಹಾಗಾಗಿ ದೀರ್ಘಾವಧಿ ಸಮಯವನ್ನ ಸರ್ಕಾರ ನಮಗೆ ಕೊಟ್ಟರೆ ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ಹೊಸದಾಗಿ ವ್ಯಾಪಾರವನ್ನ ಉದ್ಯೋಗವನ್ನ ಆರಂಭ ಮಾಡುವವರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ನಿಗದಿತ ಮರುಪಾವತಿ ಅವಧಿ ಇದ್ದೇ ಇರುತ್ತೆ. ಅದೇ ರೀತಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ, ಹೀಗೆ ದೇಶದಲ್ಲಿ ಹಿಂದುಳಿದವರು, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರು, ಮಹಿಳೆಯರು, ಬಂಡವಾಳ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ನೀರು ಬಿಡುವಂತಹ ಪರಿಸ್ಥಿತಿ ಬರಬಾರದು. ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಉದ್ಯೋಗವನ್ನ ಬೇರೆಯವರಿಗೆ ಉದ್ಯೋಗವನ್ನ ಕೊಡುವ ರೀತಿಯಲ್ಲಿ ಉದ್ಯೋಗದಾತರಾಗಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು. ಸಮಾಜಕ್ಕೆ ಅವರು ಆಶ್ರಯವನ್ನ ನೆರವನ್ನ ಕೊಡುವ ರೀತಿಯಲ್ಲಿ ತಾವು ಬೆಳಿಬೇಕು, ಇತರರಿಗೂ ಸಹಾಯ ಮಾಡುವಂತಹ ರೀತಿಯಲ್ಲಿ ಅವರು ಶಕ್ತರಾಗಬೇಕು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ, ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನ ಜಾರಿಗೊಳಿಸಿದೆ. ಆದಷ್ಟು ಜನರಿಗೆ ಇದರ ಮಾಹಿತಿ ಗೊತ್ತಿರಲ್ಲ. ಇಂತಹ ಒಂದು ಉತ್ತಮವಾದ ಯೋಜನೆಯನ್ನು ಸರ್ಕಾರ ನಮಗೆ ಕೊಡ್ತಾ ಇದೆ ಅನ್ನುವಂತಹ ಮಾಹಿತಿ ಇಲ್ಲದೆ ಅನೇಕ ಯುವಕರು, ಮಹಿಳೆಯರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಒಂದು ಮಾಹಿತಿಯಿಂದ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಅರಿವು ಮೂಡಿದ್ರೆ ಅವರು ಸರ್ಕಾರದ ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಿಂದ ಸಾಲವನ್ನು ಪಡೆದು ಅದನ್ನು ಬಳಸಿಕೊಂಡು ವ್ಯಾಪಾರವನ್ನ, ಉದ್ದಿಮೆಯನ್ನ ಪ್ರಾರಂಭ ಮಾಡಿ ಸಶಕ್ತ ಭಾರತದ, ಆರ್ಥಿಕವಾಗಿ ಸದೃಢವಾದಂತಹ, ಸ್ವಾವಲಂಬಿಯಾದಂತಹ ಭಾರತದ ನಿರ್ಮಾಣಕ್ಕೆ ಒಂದು ನೆರವನ್ನ ನೀಡಿದ್ರೆ, ಅದರಲ್ಲಿ ತಾವು ಭಾಗಿದಾರರಾದ್ರೆ ಕೇಂದ್ರ ಸರ್ಕಾರದ ಕನಸಿಗೆ, ನರೇಂದ್ರ ಮೋದಿ ಜಿಯವರು ಜಾರಿಗೊಳಿಸಿದಂತಹ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗತ್ತೆ. ಅನೇಕ ಜನರು ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬೇಕು, ಸಾಲವನ್ನ ಪಡೆದು ಉದ್ದಿಮೆಗಳನ್ನ, ವ್ಯಾಪಾರಗಳನ್ನ ಸ್ಥಾಪನೆ ಮಾಡಿ ಯೋಜನೆಗೆ ಸಾರ್ಥಕತೆಯನ್ನ ತಂದುಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಹೌದು.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ಧ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ವಾರ್ತೆಗಳ ವಿವರ: ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಯುದ್ಧ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ಧ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ಧಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು 2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶೇಕಡ 75%ಕ್ಕೂ ಹೆಚ್ಚು ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಹೆಚ್ಚು ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ಧತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ, ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೇರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಢ ಸಬರಮತಿ ರೈಲಿಗೆ ಚಾಲನೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ಧಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ಧಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆರಹಿತ ನೋಂದಣಿಯನ್ನು ಸ್ಥಳದಲ್ಲೇ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇ ಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲಿ ನೋಂದಣಿಗಾಗಿ ಟೋಕನ್ ವಿತರಣೆ ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲಿ ನೋಂದಣಿ ಮತ್ತು ಇ ಕೆವೈಸಿ ಇಲ್ಲದ ನೋಂದಣಿಗಳನ್ನು ಇ ಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ 1 ಜುಲೈ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10,00,000 ರೂಪಾಯಿ ಸಾಲ ನೀಡಲಾಗುವುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಾಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ದ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಇಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಚೌಕ ಚಿತ್ರದ ಗೀತೆ ಅನುರಾಧ ಭಟ್ ಗೀತೆ ಹಾಡಿದ್ದಾರೆ. ಪಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅನಿಮಲ್ ಚಿತ್ರದ ಗೀತೆ ಅನುರಾಗ್ ಕುಲಕರ್ಣಿ ಗೀತೆ ಹಾಡಿದ್ದಾರೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಗೀತೆಗೆ ಜಾನಿ ಅವರ ಸಂಗೀತವಿದೆ.

0: ಸಮಯ 1:30 ಈಗ ಚೈತ್ರವನ ಕಾರ್ಯಕ್ರಮ
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಹಾಲಿನ ಸಮುದ್ರದ ಮಧ್ಯದಲ್ಲಿ ಶೇಷಶಾಯಿಯಾದಂತಹ ಮಹಾವಿಷ್ಣು ಆ ಮಹಾಲಕ್ಷ್ಮಿಯೊಂದಿಗೆ ಸುಖ ಪಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಅದೇ ದೈವಾಂಶ ಸಂಭೂತನಾದಂತಹ ಶ್ರೀರಾಮಚಂದ್ರ ಮಿಥಿಲಾನಗರದ ಜನಕರಾಜನ ಮಗಳಾದಂತಹ ಜಾನಕಿಯೊಂದಿಗೆ ಕೂಡಿ ಮೈಮರೆತಿದ್ದಾನೆ.

ರತಿಕ್ರೀಡೆಗೆ ಬೆನ್ನು ಮಾಡದೆ ಮೋಸವೇ ಇರದಂತೆ ಒಂದಾಗಿ ಸೇರಿದ್ದಾರೆ. ಕಾತುರತೆ ಸ್ವಲ್ಪ ಸ್ವಲ್ಪವೇ ಕಡಿಮೆಯಾಗಿ ಅದು ಹಿಂತೆಗೆಯದೆ ಹೋಗಿದೆ. ಹೊರಹೊಮ್ಮಿದ ರೋಮಾಂಚನವನ್ನ ಬಿಡದೆ ಮೂಡಿದಂತಹ ಪರಸ್ಪರ ಪ್ರೀತಿಗೆ ಎಂದೂ ಬೇಸರವನ್ನೇ ಮಾಡಿಕೊಳ್ಳದೆ ತಮ್ಮ ಕಾಮದ ಶ್ರಮವನ್ನು ಕೂಡ ಗಮನಿಸದೆ ಮನಕ್ಕೆ ರಂಜಿಸುವಂತೆ ಪರಸ್ಪರ ಇಬ್ಬರೂ ಕೂಡ ಸೇರಿಕೊಂಡಿದ್ದಾರೆ. ಅತ್ಯಂತ ಒಳ್ಳೆಯ ಪ್ರೇಮದ ಆಟಕ್ಕೆ ಸ್ವಲ್ಪವೂ ಭಂಗ ತರದೆ ಸುಖವನ್ನು ಪಟ್ಟಿದ್ದಾರೆ. ಬಹುಶಃ ಸಮರದಲ್ಲಿ ಪರಸ್ಪರ ಸಮವೀರರು ಹೇಗೆ ಸೆಣಸ್ತಾರೋ ಅದೇ ರೀತಿ ಈ ದಂಪತಿಗಳು ಕೂಡ ಸರಿಸಮನಾದಂತಹ ಭಾವದಿಂದ ಸುಖವನ್ನು ಪಟ್ಟಿದ್ದಾರೆ.

ತಾಯಿಯಾಗಲಿರುವ ಆ ಹೆಣ್ಣಿನ ಸೌಂದರ್ಯ ಹೇಗಿರುತ್ತೆ, ಆ ದೇಹದ ಬದಲಾವಣೆಗಳೇನು ಅನ್ನುವುದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ತೆಳುವಾದಂತಹ ಸೊಂಟ ನಿಧಾನವಾಗಿ ಹಿರಿದಾಗ್ತಾ ಇದೆಯಂತೆ. ಹೊಟ್ಟೆಯ ಮೇಲಿನ ಮೂರು ಮಡಿಕೆಗಳು ಕಾಣದಂತೆ ಆಗ್ತಾ ಇದೆಯಂತೆ. ತೆಳುವಾಗಿ ನುಣುಪಾಗಿ ಇಡೀ ಶರೀರ ಕಾಂತಿಯನ್ನು ಹೊಂದಿದೆ. ಸ್ತನಗಳ ತುದಿಯಲ್ಲಿ ಕಪ್ಪು ಹೆಚ್ಚಾಗಿ ಭಾರವಾಗ್ತಾ ಇದೆಯಂತೆ. ಕಾಲುಗಳು ಬೇಗ ಬೇಗ ಹೋಗಲಿಕ್ಕೆ ಸಾಧ್ಯವಾಗದೆ ನಿಧಾನವಾದ ಗತಿಯನ್ನು ಪಡಿತಾ ಇದೆ. ನಗುವ ಮುಖದಲ್ಲಿ ಇನ್ನಷ್ಟು ಬಿಳುಪಿನ ಕಾಂತಿ ಚಿಮ್ತಾ ಇದೆ. ಕಣ್ಣಿನ ರೆಪ್ಪೆ, ಹುಬ್ಬು ಇವುಗಳಲ್ಲಿ ತೆಳುವಾದ ಮಿಂಚಿನ ಬಣ್ಣ ತೋರ್ತಾ ಇದೆ. ಇಡೀ ಶರೀರ ಎಲ್ಲವೂ ಕೂಡ ಹೊಸದಾದಂತಹ ಸೌಂದರ್ಯವನ್ನು ಪಡೀತೋ ಅನ್ನುವ ಹಾಗೆ ಹೊಂಬಣ್ಣದ ಬಳ್ಳಿಯಂತಿದ್ದಂತಹ ಆ ಸೀತೆ ಪುತ್ರವತಿಯಾಗುವ ಆ ಗುರುತನ್ನ ಗರ್ಭದಲ್ಲಿ ಮೂಡಿದ್ದನ್ನ ಹೊರಗೆ ಕಾಣ್ತಾ ಇದೆ.

ಬಿಳಿಯ ತಾವರೆಯ ಮೇಲೆ ಕುಳಿತಂತಹ ದುಂಬಿಯ ಸಮೂಹ, ಆಕಾಶದ ತುದಿಯಲ್ಲಿ ದಿನದಿಂದ ದಿನಕ್ಕೆ ಬೆಳೀತಾ ಇರತಕ್ಕಂತಹ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಕಾಂತಿಯ ಶರೀರ ಬೆಳೀತಾ ಇದೆ. ಚಿನ್ನದ ಪರ್ವತದ ಮೇಲೆ ಕಾಣತಕ್ಕಂತಹ ಬಿಳಿಯ ತಾವರೆಯ ಹಾಗೆ ಶೋಭಿಸ್ತಾ ಇದ್ದಾಳೆ. ಚೆಲುವಾದ ಮುಖದಲ್ಲಿ ಹೆಚ್ಚಾಗಿ ಮುಂಗುರುಳುಗಳು ಶೋಭಿಸ್ತಾ ಇದೆಯಂತೆ. ಆ ಬಳುಕುವ ಸೊಂಟದಲ್ಲಿ ಹೊಳೆಯುವ ಗರ್ಭ ಕಾಣಿಸ್ಕೊಳ್ತಾ ಇದೆಯಂತೆ. ಉಬ್ಬಿದ ಸ್ತನಗಳಲ್ಲಿ ಮೂಡಿದಂತಹ ಆ ಕಪ್ಪಾದ ಚೆಲುವಿಕೆ ಕಂಗೊಳಿಸ್ತಾ ಇದೆ.

ಚಂದ್ರನಂತೆ ಮುಖವುಳ್ಳ ಸೀತಾದೇವಿಯ ಆ ಉದರದಲ್ಲಿ ಚಂದ್ರಕಾಂತಮಣಿಯ ಮಧ್ಯಭಾಗದಲ್ಲಿ ಈ ಶ್ರೀರಾಮಚಂದ್ರ ಅನ್ನುವ ಸಕಲ ಲೋಕಕ್ಕೆ ಆನಂದವನ್ನ ನೀಡ್ತಾ ಇರತಕ್ಕಂಥವನು, ಸಂಪೂರ್ಣವಾದ ಕಲೆಗಳಿಂದ ಕೂಡಿದಂಥವನು, ಚಂದ್ರನ ಕಾಂತಿಯನ್ನೇ ಹೋಲುವ ಆ ಪ್ರತಿಬಿಂಬದ ಹಾಗೆ ಶಿಶು ಆ ತಾಯಿಯ ಗರ್ಭದಲ್ಲಿ ಸೇರಿದೆ. ಬೆಳದಿಂಗಳನ ಕಾಂತಿಯ ಹಾಗೆ ಆಕೆಯ ಶರೀರ ಎಲ್ಲವೂ ಕೂಡ ಹೊಳೆದು ಬಿಳುಪು ತುಂಬಿಕೊಂಡಿದೆ. ಕಮಲದಂತ ಕಣ್ಣುಳ್ಳ ಆ ಸೀತಾದೇವಿ ನೋಡುಗರಿಗೆ ಆನಂದವನ್ನು ನೀಡ್ತಾ ಇದ್ದಾಳೆ.

ಚಿನ್ನದ ಬಣ್ಣವನ್ನು ಹೊಂದಿ ಸುಕೋಮಲೆಯಾಗಿರತಕ್ಕಂತಹ ಸೀತೆಯು ಗರ್ಭಿಣಿಯ ಗುಣಲಕ್ಷಣಗಳನ್ನು ಹೊಂದಿದ್ದನ್ನ ನೋಡಿದ್ದಾನೆ ರಾಮ. ಆನಂದ ತುಂದಿಲನಾಗಿದ್ದಾನೆ. ತಾನು ತಂದೆಯಾಗ್ತಾ ಇದ್ದೀನಿ ಅನ್ನುವ ಭಾವ ಬಂದಿದೆ. ನಾಲ್ಕನೆಯ ತಿಂಗಳಲ್ಲಿ ಸಾಮಾನ್ಯವಾಗಿ ನೆರವೇರಿಸಬೇಕಾಗಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕ್ರಿಯೆಗಳನ್ನು ಕೂಡ ಪುಂಸವನ ಮತ್ತು ಸೀಮಂತ ಅದನ್ನು ನಡೆಸಿದ್ದಾನೆ. ಗುರುಗಳಾದ ವಸಿಷ್ಠ ವಿಶ್ವಾಮಿತ್ರರು ಹೇಳಿದಂಥ ಎಲ್ಲ ಆದೇಶದ ಮಾತುಗಳನ್ನು ಕೇಳಿ ಯಾವುದೂ ಚಂಚಲ ಮನೋಭಾವನೆಯನ್ನೇ ಹೊಂದದೆ ಸಂತೋಷವಾಗಿ ಎಲ್ಲ ಕಾರ್ಯಗಳನ್ನು ಶ್ರೀರಾಮ ನೆರವೇರಿಸಿದ್ದಾನೆ.

ಮೂರು ಯೋಜನೆಗಳ ವಿಸ್ತಾರವಾದಂತಹ ಬಯಲಿನಲ್ಲಿ ಒಂದು ದೊಡ್ಡ ಮಹೋತ್ಸವದ ಕಾರ್ಯ ನಡೆಯಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಂತಹ ಭವನ ರಾರಾಜಿಸಿದೆ. ಅಲ್ಲಿ ಸೇರಿದಂತಹ ಎಲ್ಲ ಜನಸಮೂಹಕ್ಕೆ, ಸುಗ್ರೀವ ಮುಂತಾದಂತಹ ಎಲ್ಲ ವಾನರರಿಗೆ, ದೇವಾನುದೇವತೆಗಳಿಗೆ, ರಾಜರುಗಳಿಗೆ, ವಿಭೀಷಣ ಮುಂತಾದಂತಹ ಎಲ್ಲ ರಾಕ್ಷಸಗಣಗಳಿಗೆ, ವರ್ಗಕ್ಕೆ ಪಂಚಭಕ್ಷ ಪರಮಾನ್ಯ ಭೋಜನಗಳಿಂದ ತೃಪ್ತಿಪಡಿಸಿದ್ದಾನೆ. ನಂತರದಲ್ಲಿ ಸುಗಂಧಯುಕ್ತ ತಾಂಬೂಲವನ್ನ ಹೂವು ಅಕ್ಷತೆಗಳಿಂದ ಪೂಜೆ ಮಾಡಿಕೊಟ್ಟಿದ್ದಾನೆ. ವಸ್ತ್ರಗಳು, ಆಭರಣಗಳು, ದಕ್ಷಿಣೆ, ಹೀಗೆ ಎಲ್ಲ ರೀತಿಯ ಉಡುಗೊರೆಗಳಿಂದ ಬಂದ ಎಲ್ಲರನ್ನ ತನ್ನ ಶಕ್ತಿ ಮೀರಿ ಸಂತೋಷಪಡಿಸಿದ್ದಾನೆ. ಶ್ರೀರಾಮ ಗೌರವವನ್ನು ನೀಡಿದ್ದಾನೆ.

ಈ ಮಹೋತ್ಸವಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಶರಣ ಜನರಿಗೆ ಬೇಡಿದಂತಹದನ್ನ ನೀಡುವ ಶ್ರೀರಾಮಚಂದ್ರ ಸತ್ಕರಿಸಿ ಕಳಿಸಿಕೊಟ್ಟಿದ್ದಾನೆ. ಕಾರ್ಯಕ್ರಮ ಎಲ್ಲ ಕೂಡ ಯಶಸ್ವಿಯಾಗಿ ಮುಗಿದಿದೆ. ಕೆಲವು ದಿನ ಕಳೆದಿದೆ. ಹೀಗೆ ರಾಜಭೋಗದ ಸುಖದಲ್ಲಿ ಇಬ್ಬರು ಸ್ವಲ್ಪ ಕಾಲ ಕಳೆದಿದ್ದಾರೆ. ಆಗ ಸೀತೆಗೆ ಇದ್ದಕ್ಕಿದ್ದಂತೆ ಗರ್ಭಿಣಿಯ ಬಯಕೆಯಾಗಿದೆ. ತನ್ನ ಪತಿಯನ್ನ ಏಕಾಂತದಲ್ಲಿ ಭೇಟಿ ಮಾಡಿ ಹೇಳ್ತಾ ಇದ್ದಾಳೆ, ನನಗೆ ಪವಿತ್ರವಾದ ಆಶ್ರಮಗಳಲ್ಲಿ ಋಷಿಪತ್ನಿಯರ ಒಳ್ಳೆಯ ಸಹವಾಸದಲ್ಲಿ ನನಗೆ ಬಿದ್ದಿರತಕ್ಕಂಥ ಬೇಸರವನ್ನ ಕಳೆಯಬೇಕು ಅನ್ನುವ ಮನೋಬಯಕೆಯಾಗಿದೆ. ದಯಮಾಡಿ ಇನ್ನೊಂದು ಬಾರಿ ನನ್ನನ್ನು ವನಕ್ಕೆ ಕಳುಹಿಸಿಕೊಡು ಅನ್ನುವ ಮಾತುಗಳನ್ನು ಹೇಳ್ತಾ ತನ್ನ ಮನೋಬಯಕೆಯನ್ನು ಶ್ರೀರಾಮನಲ್ಲಿ ವಿನಂತಿಸಿದ್ದಾಳೆ.

ಭೂಮಿಸುತೆಯಾದ ಜಾನಕಿಯ ಬಯಕೆಯನ್ನ ಕೇಳಿ ಸ್ವಲ್ಪ ಕಾಲ ನಕ್ಕುಬಿಟ್ಟ ಶ್ರೀರಾಮ. ತಕ್ಷಣವೇ ಆಕ್ಷೇಪಣೆಯನ್ನೂ ಮಾಡ್ತಾ ಇದ್ದಾನೆ. ಆಯ್ತಾಯ್ತು, ಕಳಿಸ್ಕೊಡ್ತೇನೆ ಅನ್ನುವ ಸಮಾಧಾನದ ಮಾತನ್ನು ಕೂಡ ಆ ಕ್ಷಣಕ್ಕೆ ಹೇಳಿ ಆಕೆಗೆ ಸಂತೋಷವನ್ನು ಉಂಟು ಮಾಡಿದ್ದಾನೆ. ರಾಕ್ಷಸರಿಗೆ ಯಮನಂತಿರತಕ್ಕಂಥ ಶ್ರೀರಾಮನಿಗೆ ಮುಂದೆ ಒಂದು ದಿನ ರಾತ್ರಿ ಇದ್ದಕ್ಕಿದ್ದಂತೆ ಒಂದು ಕೆಟ್ಟ ಕನಸು ಬಿದ್ದಿದೆ. ಅದನ್ನು ಕಂಡು ಕೂಡಲೇ ಎದ್ದಿದ್ದಾನೆ. ಗಾಬರಿಯಾಗಿ ವಸಿಷ್ಠರೊಂದಿಗೆ ಅದನ್ನು ಹೇಳಿದ್ದಾನೆ. ಈ ಸೀತೆ ಗಂಗಾನದಿಯನ್ನು ದಾಟಿಬಿಟ್ಟು ಹೋಗ್ತಾ ಇದ್ದಾಳೆ. ಕಾಡಿನಲ್ಲಿ ಮಹಾ ದುರ್ಬಲಳಾಗ್ಬಿಟ್ಟಿದ್ದಾಳೆ. ಅನಾಥರಂತೆ ಕಾಣ್ತಾ ಇದ್ದಾಳೆ. ದಿಕ್ಕು ದಿಕ್ಕನ್ನ ನೋಡ್ತಾ ದುಃಖ ಪಡ್ತಾ ಅಳತಾ ಇರತಕ್ಕಂತಹದ್ದನ್ನ ನಾನು ಕನಸಿನಲ್ಲಿ ಕಂಡುಬಿಟ್ಟಿದ್ದೇನೆ. ಇಂತಹ ಕನಸು ಒಳ್ಳೆಯದೇ ಹೇಗೆ ಅನ್ನುವ ಮಾತನ್ನ ಕೇಳ್ತಾ ಇದ್ದಾನೆ.

ಶ್ರೀರಾಮನಿಗೆ ಬಂದಂತಹ ಕನಸಿನ ಕಥೆಯನ್ನ ವಸಿಷ್ಠರು ಕೇಳಿದ್ದಾರೆ. ಇದು ಒಳ್ಳೆಯ ಶಕುನ ಅಲ್ಲಪ್ಪ, ಇದೊಂದು ಅಪಶಕುನ, ಇದಕ್ಕೆ ಒಂದು ಶಾಂತಿ ಕಾರ್ಯವನ್ನು ಮಾಡ್ಕೋ ಅನ್ನುವ ಮಾತನ್ನ ವಸಿಷ್ಠರು ಹೇಳಿದ್ದಾರೆ. ಮನಸ್ಸಿಗೆ ಬಹಳ ನೋವಾಗಿದೆ ರಾಮನಿಗೆ. ಒಂದೆರಡು ಮೂರು ದಿನ ಆ ನೋವಿನಲ್ಲಿ ಪ್ರಜೆಗಳ ಕ್ಷೇಮ ಸಮಾಚಾರವನ್ನ ವಿಚಾರಿಸುವುದನ್ನು ಕೂಡ ಮರೆತು ಬಿಟ್ಟಿದ್ದಾನೆ. ಆದರೆ ಇದ್ದಕ್ಕಿದ್ದಂತೆ ಅವನ ರಾಜಧರ್ಮ ಪುಟಿದೆದ್ದಿದೆ. ನಾನು ರಾಜನಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನುವ ಜಾಗೃತಿ ಉಂಟಾಗಿದೆ. ಕೂಡಲೇ ಯೋಚನೆ ಮಾಡಿ ಜನಗಳು ಸೋಮಾರಿಗಳಾಗಬಾರದು, ಬೇಸರಗೊಳ್ಳಬಾರದು ಅನ್ನುವ ಭಾವನೆಯಿಂದ ರಾತ್ರಿಯಲ್ಲಿ ನಗರ ಸಂಚಾರವನ್ನು ಮಾಡ್ತಾ ಎಲ್ಲರ ಯೋಗಕ್ಷೇಮವನ್ನ ವಿಚಾರಿಸಲಿಕ್ಕೆ ಹೊರಟಿದ್ದಾನೆ. ಸೂರ್ಯಕುಲಕ್ಕೆ ತಿಲಕಪ್ರಾಯನಾದಂತಹ ರಾಮ ರಕ್ಷಕ ಭಟನನ್ನ ಕರೆದಿದ್ದಾನೆ. ಅತ್ಯಂತ ವಿನಯದ ಮಾತುಗಳನ್ನ ಆಡ್ತಾ ಅವನನ್ನು ಕೇಳ್ತಾ ಇದ್ದಾನೆ.

ಪ್ರಜೆಗಳು ನನ್ನ ಗುಣನಡತೆಗಳನ್ನು ಒಪ್ಪಿದ್ದಾರೆಯೇ? ಹೇಗೆ ನನ್ನನ್ನು ಸ್ವೀಕರಿಸ್ತಾ ಇದ್ದಾರೆ? ಅಥವಾ ಮರೆಯಲ್ಲಿ ಎಲ್ಲಾದರೂ ನನ್ನನ್ನು ನಿಂದಿಸ್ತಾ ಇದ್ದಾರಾ? ಹಾಗೇನಾದರೂ ಆದರೆ ನನ್ನ ಶುದ್ಧವಾದಂತಹ ಕೀರ್ತಿ ಕುಂದಿ ಹೋಗೋದಲ್ಲಪ್ಪ. ನನ್ನ ಭುಜಬಲದ ಪ್ರತಾಪವನ್ನು ಸಾಮರ್ಥ್ಯವನ್ನು ಮೆಚ್ಚಿಕೊಳ್ತಾ ಇದ್ದಾರಾ ಅಥವಾ ನಿಂದಿಸ್ತಾ ಇದ್ದಾರಾ? ನನ್ನ ಆಡಳಿತದಲ್ಲಿ ಏನಾದರೂ ಲೋಪದೋಷಗಳು ಕಾಣಿಸ್ಕೊಳ್ತಾ ಇದೆಯಾ? ನನಗೇ ಗೊತ್ತಿಲ್ಲದಂತೆ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೇನಾ? ಪ್ರಜೆಗಳಿಗೆ ಏನಾದರೂ ಕೊರತೆ ಇದೆಯಾ? ಹಾಗಾಗಿ ವಿಚಾರಿಸಿಬಿಟ್ಟು ನನಗೆ ಯಾವುದನ್ನು ವಿವರವಾಗಿ ಹೇಳಬೇಕು ಅನ್ನುವ ಮಾತುಗಳನ್ನು ಅತ್ಯಂತ ಪ್ರೀತಿಯಿಂದ ಆ ರಕ್ಷಕ ಭಟನಲ್ಲಿ ರಾಮ ಕೇಳಿದ್ದಾನೆ.

ನಿನ್ನ ಹೆಸರನ್ನು ಹೇಳಿದ ಮಾತ್ರಕ್ಕೆ ಈಶ್ವರನಾಗ್ತಾನೆ ಮಾನವ, ನಿನ್ನನ್ನು ಸೇವಿಸಿಕೊಂಡವನು ಬ್ರಹ್ಮನೇ ಆಗ್ಬಿಡ್ತಾನೆ. ವಿಶೇಷವಾಗಿ ಆಶ್ರಯವನ್ನು ಮಾಡಿದವನು ಪ್ರಪಂಚದಲ್ಲಿ ಸೂರ್ಯ ಚಂದ್ರರಿರುವಷ್ಟು ಕಾಲ ಚೆನ್ನಾಗಿ ಬದುಕಬಲ್ಲ ಅಂತ ಶ್ರೇಷ್ಠ ವ್ಯಕ್ತಿ ನೀನಾಗಿದ್ದೀಯಾ. ಇದೆಲ್ಲವೂ ನಮ್ಮ ಸಂಪತ್ತು, ನಮ್ಮ ಸೌಭಾಗ್ಯ. ಇನ್ನು ಸಂಪತ್ತಿನ ವೈಭವದಿಂದ ಇಂದ್ರನ ಪದವಿಯನ್ನೂ ಮೀರಿಸ್ತಕ್ಕಂತಹ ನಿಮ್ಮನ್ನ ಈ ಭೂಮಂಡಲದಲ್ಲಿ ನಿಂದಿಸ್ತಕ್ಕಂಥವ್ರು ಯಾರಿದ್ದಾರೆ? ಖಂಡಿತ ಯಾರೂ ಇಲ್ಲ. ಅದರ ಬಗ್ಗೆ ಯೋಚನೆ ಮಾಡಬೇಡ. ಸೂರ್ಯನನ್ನ ಕಾವಳವು ಆವರಿಸಿದ ಮಾತ್ರಕ್ಕೆ ಏನಾಗುತ್ತೆ ನೀನು ಯೋಚನೆ ಮಾಡಬೇಡ ಶ್ರೀರಾಮ ಅನ್ನುವ ಮಾತನ್ನ ಆ ಭಟ ಹೇಳಿ ಕೈಮುಗಿದ್ದಾರೆ.

ಸರಿಯಾಗಿ ಗಮನಿಸಿದರೆ ಈ ಮಾತಿನಲ್ಲಿ ಯಾವುದೋ ಒಂದು ವಿರೋಧವಾದ ಧ್ವನಿ ಇದೆ. ಸೂರ್ಯನನ್ನ ಕಾವಳ ಮುಸುಕಿದೆ ಅಂದ್ರ ಅರ್ಥ ಏನು? ಅದೇನು ನನ್ನಿಂದಾಗಿರ್ತಕ್ಕಂತಹ ಲೋಪ ಅಂತ ಹೇಳಿ ಶ್ರೀರಾಮ ರಕ್ಷಕ ಭಟನನ್ನ ಕೇಳ್ತಾ ಇದ್ದಾನೆ. ಆಗ ಅವನು ಹೇಳ್ತಾ, ನೀನೇ ಪವಿತ್ರನಾಗಿರಿದೀಯಾ ಅನ್ನುವುದನ್ನ ಈ ಲೋಕದ ಜನಕ್ಕೆ ಮುನಿಗಳು ತಿಳಿಸ್ತಾ ಇಲ್ವೇ? ಯಾರೋ ತಿಳುವಳಿಕೆ ಇಲ್ದಲೆ ಇರತಕ್ಕಂಥವರು, ಅಜ್ಞಾನಿಗಳು ಆಡಿದಂತ ಒಂದು ನಿಂದೆಯ ಮಾತನ್ನ ಹೇಳಲು ನನಗೆ ಸಾಧ್ಯ ಆಗ್ತಾ ಇಲ್ಲಪ್ಪ, ದಯಮಾಡಿ ಕ್ಷಮಿಸಿಬಿಡು ಅಂತ ಹೇಳಿ ರಾಮನ ಪಾದಕ್ಕೆ ನಮಸ್ಕರಿಸ್ತಾ ಇದ್ದಾನೆ.

ಹೇಳಪ್ಪ ಹೇಳು, ಧೈರ್ಯವಾಗಿ ಹೇಳು ಅಂತ ಹೇಳಿ ರಘುಕುಲ ತಿಲಕ ಶ್ರೀರಾಮ ಒತ್ತಾಯ ಮಾಡ್ತಾ ಇದ್ದಾನೆ. ಆಗ ಅವ ಕೇಳಿ ಸ್ವಾಮಿ, ಯಾರೋ ಒಬ್ಬ ಸಾಮಾನ್ಯ ಒಂದು ಮಾತಾಡಿಬಿಟ್ಟಿದ್ದಾನೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಒಳ್ಳೆಯ ಗುಣಗಳ ಗಣಿಯಾಗಿ ಪ್ರಪಂಚವನ್ನೇ ಪವಿತ್ರವನ್ನಾಗಿ ಮಾಡ್ತಾ ಇರತಕ್ಕಂತಹ ನಿಮ್ಮ ಏಳಿಗೆಯು, ನಿಮ್ಮ ವ್ಯಕ್ತಿತ್ವ ಅವನಿಗೇನು ಗೊತ್ತಿದೆ, ಅವನಿಗೆ ಗೊತ್ತಿಲ್ಲದೆ ಆಡಿರತಕ್ಕಂತಹ ಮಾತು ಅನ್ನುವುದನ್ನು ಹೇಳುವಾಗ ರಾಮ ಮತ್ತೆ ಹೇಳ್ತಾ ಇದ್ದಾನೆ, ಅವನು ಏನಂದ ಅದನ್ನು ಹೇಳು.

ಆ ರಜಕನ ಹೆಂಡತಿ ತನ್ನ ತವರು ಮನೆಗೆ ಕೋಪಿಸಿಕೊಂಡು ಹೋಗ್ಬಿಟ್ಟಿದ್ಲವು. ಇವನನ್ನ ಕೇಳದೆ ಹೇಳದೆ ಹಠ ಹಿಡಿದು ಹೋಗಿದ್ಲಂತೆ. ಅವಳ ತಂದೆ ತಾಯಿಗಳು ಗಂಡನ ಮನೆಗೆ ಕಳಿಸಲಿಕ್ಕೆ ಅವಳನ್ನ ಬಲವಂತ ಮಾಡಿ ಕರೆದುಕೊಂಡು ಬಂದಿದ್ದಾರೆ. ಆಗ ಆ ವ್ಯಕ್ತಿ, ಅವಳು ನನ್ನನ್ನ ಅಗಲಿ ಬಿಟ್ಟು ಹೋಗಿದ್ದಾಳೆ, ಹಾಗೆ ಬಿಟ್ಟು ಹೋದಂತಹ ಹೆಂಡತಿಯನ್ನ ಮತ್ತೆ ನಾನು ಸೇರಿಸಿಕೊಳ್ಳಿಕ್ಕೆ ರಾಮನಂತೆ ಸ್ವೀಕರಿಸಿ ಆಳುವ ಪತಿ ನಾನಲ್ಲ ಅನ್ನುವ ಕಠಿಣವಾದ ಮಾತುಗಳನ್ನು ಹೇಳ್ಬಿಟ್ಟ. ಸ್ವಲ್ಪ ಕಾಲ ಆ ಶಬ್ದಗಳನ್ನು ಕೇಳಿ ನೊಂದಿದ್ದೇನೆ. ಒಂದು ಕಾಗೆಗೆ ಮಂತ್ರಸಹಿತವಾದಂತಹ ವಿಷನ್ನ ತಿಳಿದು ಅದು ಸ್ವೀಕರಿಸುತ್ತೀಯೇ? ಹಾಗಾಗಿ ಸಾಮಾನ್ಯವಾದಂತಹ ಆ ವ್ಯಕ್ತಿಯ ಮಾತಿಗೆ ನೀವೇಕೆ ವ್ಯಥಪಡ್ತಾ ಇದ್ದೀರಾ? ದಯಮಾಡಿ ಅವನನ್ನು ಮನ್ನಿಸಿಬಿಡಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವ ಸಮಾಧಾನದ ಮಾತುಗಳನ್ನು ಆ ಭಟ ಹೇಳಿದ್ದಾನೆ.

ಆ ಭಟ್ಟನ ಮಾತನ್ನ ಕೇಳಿ ಶ್ರೀರಾಮಚಂದ್ರ ಅವನನ್ನ ಮನೆಗೆ ಕಳಿಸಿದ್ದಾನೆ. ಬಹುಶಃ ಒಂದು ಮದಿಸಿದ ಆನೆಗೆ ಬಂಧನವನ್ನ ಮಾಡಿದ್ರೆ ಹೇಗೆ ನೋವಾಗುತ್ತೋ ಆ ರೀತಿಯಲ್ಲಿ ಈ ಮಾತುಗಳ ಬಂಧನಕ್ಕೆ ಸಿಕ್ಕಿದಂತಹ ರಾಮ ತಲೆ ತಗ್ಗಿಸಿಕೊಂಡು ಮಾತನಾಡದೆ ಆಶ್ಚರ್ಯಗೊಂಡ್ಬಿಟ್ಟಿದ್ದಾನೆ. ಹಾಗೆ ಮೂಕನಾಗಿ ತನ್ನ ಮನೆಗೆ ಹೋಗಿ ಕುಳಿತುಬಿಟ್ಟಿದ್ದಾನೆ. ಅದೇ ಮಾತುಗಳನ್ನ ಮತ್ತೆ ಮತ್ತೆ ಮತ್ತೆ ಚಿಂತಿಸ್ತಾ ನಿಟ್ಟಿಸಿರು ಬಿಡ್ತಾ ಕಳಾಹೀನಾಗ್ಬಿಟ್ಟಿದ್ದಾನೆ. ಅದೇ ದುಃಖದಲ್ಲಿ ಅಂತಃಪುರವನ್ನ ಪ್ರವೇಶ ಮಾಡಿ ಏಕಾಂತವಾಗಿ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಹುತ್ತದಲ್ಲಿ ಹೋಗಿ ಕುಳಿತುಕೊಳ್ಳತಕ್ಕಂತಹ ಹಾವು ಹೇಗಿರುತ್ತೋ ಆ ಸ್ಥಿತಿಯಲ್ಲಿ ಆತ

0: ಆ ಕ್ಷಣದಿಂದ ಶ್ರೀರಾಮ ಆಸ್ಥಾನಕ್ಕೂ ಹೋಗದೆ ತನ್ನನ್ನು ಹುಡುಕಿಕೊಂಡು ಬಾಗಿಲಿಗೆ ಬಂದಂತಹ ಯಾವ ರಾಜರುಗಳಿಗೂ ಕಾಣಿಸಿಕೊಳ್ಳದೆ ಮನಸ್ಸಿನಲ್ಲೇ ಚಿಂತಿಸ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆ ಮಾತುಗಳನ್ನ ಮತ್ತೆ ಮತ್ತೆ ನೆನೆಸಿಕೊಂಡು ಭಯಭೀತನಾಗ್ತಾ ಇದ್ದಾನಂತೆ. ಲಕ್ಷ್ಮಣ ಮುಂತಾದವರೆಲ್ಲರೂ ಕೂಡ ಅಂತಃಪುರದಲ್ಲಿ ಕುಳಿತು ಈ ರೀತಿಯ ನರಳುವಿಕೆಯಿಂದ ಚಿಂತೆಯಿಂದ ನೊಂದ್ಕೊಳ್ತಾ ಇರತಕ್ಕಂತ ರಾಮನನ್ನ ನೋಡಿ ಅವನ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ. ಆದರೆ ಯಾರಿಗೂ ಮಾತನಾಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೇಗೆ ಈ ಸ್ಥಿತಿಯಲ್ಲಿ ರಾಮನನ್ನ ಮಾತನಾಡಿಸುವುದು ಅನ್ನುವ ಚಿಂತೆ ಅವರಿಗೆಲ್ಲ ಆಗ್ಬಿಟ್ಟಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡು ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತಾರೆ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ, ಯೋಗ ಜನಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
2: ಯೋಗಾಭ್ಯಾಸವನ್ನು ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದಿರ್ತೇವೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ.

0: ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್, ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಮನಃಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಹಾರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ನೀಟ್ UG ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ UG ಪರೀಕ್ಷೆ ಎದುರಿಸುತ್ತಿದ್ದು, ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ 2ನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು, ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0853223164 ಹಾಗೂ 9008211750ಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು, ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ UG ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಬೆಂಗಳೂರು. ಈಗ ಕಾವ್ಯವಾಚನ. ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ ಕಾವ್ಯಭಾಗ ವಾಚನ ಮಾಡುತ್ತಾರೆ ಪದ್ಮಿನಿ ರಾಮ.

0: ಮೂರ್ತಿ, ವ್ಯಾಖ್ಯಾನ ಸತ್ಯವತಿ ಕೇಶವಮೂರ್ತಿ ಅವರಿಂದ.
1: ಕಾವ್ಯಭಾಗ ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ, ಕವಿ ನಾರಣಪ್ಪ.

ಓಂ ಶ್ರೀ ಗುರುಭ್ಯೋ ನಮಃ. ಪಾಂಡವರು ಕೌರವರು ಎಳವೆಯಿಂದಲೇ ದ್ವೇಷ ಅವರಲ್ಲಿ ಉತ್ಪತ್ತಿಯಾಗಿದೆ. ಆದರೆ ಮಹಾಪಾಪಿಯಾದ ಕೌರವ ಮಹಾಜಾಣತನವನ್ನು ಮಾಡ್ತಾನೆ. ಕೃಷ್ಣನ ಸಹಾಯವಿರೋದ್ರಿಂದಲೇ ಪಾಂಡವರು ಈ ರೀತಿಯಾಗಿ ಮೆರೀತಾ ಇದ್ದಾರೆ. ಅವನನ್ನೇ ನಾನು ವಶ ಮಾಡ್ಕೊಂಡ್ಬಿಟ್ರೆ ವಾಸಿ ಅಂದ್ಬಿಟ್ಟು ತಾನು ಅಲ್ಲಿಗೆ ಹೊರಟಿದ್ದಾನೆ. ಪಾಂಡವರಾದರೂ ವಿರಾಟನಗರಿಯಲ್ಲಿದ್ದಾರೆ. ಅವರಿಗೆ ಯಾರೋ ಗೂಢಚಾರರು ಹೇಳಿದ್ದಾರೆ. ತಕ್ಷಣವೇ ಅರ್ಜುನ ಅಲ್ಲಿಗೆ ಹೊರಟಿದ್ದಾನೆ. ಹೊರಟಂತ ವೇಳೆಯಲ್ಲಿ ಕೃಷ್ಣನನ್ನು ಕಂಡು ಆ ಪಾದಭಾಗದಲ್ಲಿ ಕುಳಿತಿದ್ದಾನೆ. ಕೌರವನು ಬಂದವನೇ ಅಹಂಕಾರ ಮೊದಲೇ ಅವನ ಶಿರಸ್ಸಿನ ಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. ಎದ್ದ ತಕ್ಷಣವೇ ಕಾಲಿನ ಭಾಗದಲ್ಲಿ ಇದ್ದಂಥ ಪಾರ್ಥನನ್ನು ನೋಡಿದ್ದಾನೆ. ಸಂತೋಷವಾಗಿದೆ, ಏನಪ್ಪ ಪಾರ್ಥ ಅಂತ ಪ್ರಶ್ನೆ ಮಾಡಿದ್ದಾನೆ. ಹಾಗೆ ದುರ್ಯೋಧನ ಅಹಂಕಾರದಿಂದ ತಲೆಯ ಭಾಗದಲ್ಲಿ ಕುಳಿತಿದ್ದ ಅವನನ್ನು ನೋಡಿದ್ದಾನೆ. ಏನು ಇಬ್ಬರೂ ಬಂದ್ಬಿಟ್ಟಿದ್ದೀರಾ, ಇದೇನಿದು ಕಾರಣ? ಅದು ನೀವು ರಾಜಾದಿರಾಜರು ನಮ್ಮ ಆಲಯಕ್ಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಇಬ್ಬರಿಗೂ ಬುದ್ಧಿ ಹೇಳ್ತಾ ಇದ್ದಾನೆ ಕೃಷ್ಣ. ತಗರೆರಡ ಕತಿಗೊಳಿಸಿ ಬಲುಗಾಲಗವನು, ಎರಡು ಟಗರುಗಳನ್ನು ಒಂದಕ್ಕೊಂದು ಕೋಪ ಬರೋ ಹಾಗೆ ಬಿಟ್ಬಿಟ್ಟು ಆ ಕಾಳಗವನ್ನು ನೋಡಿ ಜನ ಸಂತೋಷ ಪಡ್ತಾರೆ. ಆ ನಂತರ ಇಬ್ಬರನ್ನು ನೋಡಿ ನಗ್ತಾರೆ. ಅಯ್ಯೋ, ಅವ್ರು ನೋಡಿ ಯಾವಾಗಲೂ ಜಗಳ ಮಾಡ್ತಾರೆ ಅಂತ ನೋಡ್ತಾರೆ. ನಿಮ್ಮಿಬ್ಬರನ್ನು ಜನ ನೋಡಿ ನಗ್ತಾರಪ್ಪ, ಯಾತಕ್ಕಿಂಥ ಒಂದು ಚಾಡಿಕೋರರ ಮಾತನ್ನಾಗಲಿ ಕೆಟ್ಟವರ ಮಾತನ್ನಾಗಲಿ ಯಾಕೆ ಕೇಳ್ತೀರಾ? ಆಗ ಅದಕ್ಕೆ ಎಂತಹ ಉತ್ತರವನ್ನು ಕೊಡ್ತಾ ಇದ್ದಾನೆ ಕೌರವನಾದರೂ ಕೇಳಿ.

ಈ ಒಂದು ರೀತಿಯ ಕೆಲಸವನ್ನು ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಆ ಕೌರವನಿಗೆ ದುರ್ಯೋಧನಿಗೆ ಬಹಳ ಕೋಪ ಬಂದ್ಬಿಟ್ಟಿದೆ. ಕೃಷ್ಣ, ನಾನ್ ಧರ್ಮಶ್ರವಣ ಕೇಳಲಿಕ್ಕಾಗಿ ಇಲ್ಲಿ ಬಂದಿಲ್ಲ. ಯಾಕೆಂದ್ರೆ ಪಾರ್ಥಿವರ ಪಂಥ, ಇಬ್ಬರೂ ಶೂರರು, ಆದ್ದರಿಂದ ಯುದ್ಧ ಮಾಡಬೇಕು ಅನ್ನೋ ಆಸೆ ನಮ್ಗೆ ಉಂಟಾಗಿದೆ. ಆದ್ರಿಂದ ನೀನು ಇಬ್ಬರಿಗೂ ಸಮಾನ. ಆದರೆ ಪಾಂಡವರ ಮೇಲೆ ನಿಂಗೆ ಮಹಾ ಪ್ರೀತಿ ಇದ್ದೇ ಇದೆ. ಆದ್ರ ಮನದ ಒಲವಿನಲ್ಲಿ ಸ್ವಲ್ಪ ನಮ್ಮ ಮೇಲೂ ಒಲವಿಟ್ಕೊಂಡು ಇಬ್ರಿಗೂ ಸಹಾಯ ಮಾಡಯ್ಯ, ಈ ಧರ್ಮಶ್ರವಣ ನನಗೆ ಬೇಕಿಲ್ಲ ಅಂತ ಹೇಳಿದಾಗ ಅದಕ್ಕೆ ನಗು ನಗುತ್ತಾ ತಾನು ಬೀಳ್ಯವನ್ನು ಹಾಕ್ಕೊಂಡಿದ್ದಾನೆ ಕೃಷ್ಣನ. ಮೊದಲೇ ಸುಂದರ ಪುರುಷ ಅರ್ಜುನನ ಮುಖ ನೋಡಿ ಕೇಳ್ತಾ ಇದ್ದಾನೆ, ನಿನ್ನಿಷ್ಟ ಏನಪ್ಪ ಹೇಳು ಅರ್ಜುನ ಅಂತಂದಾಗ ತಲೆಬಾಗಿ ಹೇಳ್ತಾ ಇದ್ದಾನೆ ಅರ್ಜುನನಾದರೂ, ನನಗೆ ಮತ ಬೇರೆ ಏನು, ಏನನ್ನು ಅಪೇಕ್ಷೆ ಪಡ್ತಾನೋ ಆ ದುರ್ಯೋಧನ, ಅದೇ ನನ್ನ ಮತ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಸಹಾಯ ಇದ್ರೆ ನನಗಷ್ಟೇ ಸಾಕು, ನನಗೆ ಯಾವ ಸ್ವತಂತ್ರವೂ ಇಲ್ಲ ಎಂಬುದಾಗಿ ನಮ್ಮ ಅರ್ಜುನ ಹೇಳಿದ್ದಾನೆ. ಆವಾಗ ಅವನು ಹೇಳ್ತಾ ಇದ್ದಾನೆ, ನಾನು ಒಂದು ಕಡೆಯಲ್ಲಿ ಇರತಕ್ಕಂಥವನು, ನಾನು ಯಾರಿಗೂ ಏನು ಮಾಡೋದಿಲ್ಲ, ನನ್ನಲ್ಲಿ ಶಕ್ತಿಯೇ ಇಲ್ಲ, ಬಲವೆಲ್ಲ ಕುಂದು ಹೋಗಿದೆ. ಯುದ್ಧಕ್ಕೆ ಬೇಕಾದಂಥ ನಾರಾಯಣ, ಕೃತವರ್ಮ, ಮಹಾಸೇನೆ ಎಲ್ಲವೂ ಒಂದು ಕಡೆ ಇರುತ್ತೆ, ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವೇ ಆರಿಸಿ ಅಂತ ಆ ಕೃಷ್ಣ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಆಗ ಅರ್ಜುನ ಯಾವ ರೀತಿ ಹೇಳ್ತಾ ಇದ್ದಾನೆ ಕೇಳಿ. ಮುರಾ

ಗುರಾಸುರನನ್ನು ಕೊಂದಂತಹ ಕೃಷ್ಣ ಕೇಳು, ಕೌರವನಾದರೂ ಮಹಾ ಸಿರಿವಂತ ಸಂಪದ್ಭರಿತನಾಗಿದ್ದಾನೆ, ಈ ಒಂದು ಸೈನ್ಯವನ್ನೆಲ್ಲ ಅವನು ಸಾಕಲಿಕ್ಕೆ ಶಕ್ತಿ ಇದೆ, ಯಾದವ ಸೈನ್ಯವನ್ನೆಲ್ಲ ಬೇಕಾದರೂ ಸಾಕ್ತಾನೆ, ಆದರೆ ನನಗೆ ಆ ಸಂಪದವಿಲ್ಲ, ನಮಗೆ ಐಶ್ವರ್ಯವಿಲ್ಲದೇ ಇರೋದ್ರಿಂದ ಅಡವಿಯ ತಿರುಕರಾವು ನಾವು, ಕೃಷ್ಣ ಅಡವಿಯಲ್ಲಿ ಓಡಾಡ್ಕೊಂಡಿರೋರು, ನಮಗೆ ಇಷ್ಟೊಂದು ಸೈನ್ಯವನ್ನು ಸಂತರಿಸೋದಕ್ಕೆ ಸಾಧ್ಯವಿಲ್ಲ, ಕೃಷ್ಣ ನೀನೇ ಸಾಕು ನನಗೆ, ನೀನು ಒಬ್ಬನಿದ್ದರೆ ನಾವು ಉದ್ಧಾರವಾಗ್ತೀವಿ, ಕೃಷ್ಣ ನೀನೇ ಸಾಕು ಅಂತ ಅರ್ಜುನನಾದರೂ ಭಕ್ತಿಭಾವದಿಂದ ಕೃಷ್ಣನಿಗೆ ಹೇಳಿದ್ದಾನೆ. ಮುಂದೆ ಮತ್ತೆ ಇನ್ನೊಂದು ಮಾತನ್ನು ಅವನೇ ಹೇಳ್ತಾ ಇದ್ದಾನೆ.

ಕೃಷ್ಣ, ನಾವು ಬಡವರು, ಬಡವರಿಗೆ ಯಾವತ್ತೂ ನೀಯೇ ಸಹಾಯ ಮಾಡತಕ್ಕವನು. ಸ್ವಲ್ಪ ಇವನಿಗೆ ಅಸಮಾಧಾನವಾಗುತ್ತೆ ಗೌರವನಿಗೆ. ಹೌದೌದು, ನೀವು ಸುಖದಲ್ಲಿ ಪಾಂಡವನ್ನು ಉದ್ಧಾರ ಮಾಡಿ, ನನಗೇನು ಬೇಕಿಲ್ಲ, ಯದು ಭೂಪಾವಳಿಯನ್ನು ನಮಗೆ ಕೊಟ್ಟುಬಿಡಿ, ನಮ್ಗೆ ಅಷ್ಟು ಸಾಕು ಅಂತ ಹೇಳಿದ್ದಾನೆ ಕೌರವರಾಯ. ಮತ್ತೆ ಹೇಳ್ತಾ ಇದ್ದಾನೆ, ಮರೆಯ ಮಾತು ಯಾಕೆ ಕೃಷ್ಣ, ಪಾಂಡವರ ಮೇಲೆ ಯಾವತ್ತೂ ನಿನಗೆ ಅಭಿಮಾನ ಹೆಚ್ಚು, ನಮ್ಮನ್ನು ಕಂಡ್ರೆ ನಿಂಗೆ ಯಾವತ್ತೂ ಆಗೋದಿಲ್ಲ. ಅದರಲ್ಲೂ ಮಧ್ಯಮ ಪಾಂಡವನಾದ ಅರ್ಜುನನನ್ನು ಕಂಡರೆ ಮಹಾಪ್ರಾಣ, ಮಮ ಪ್ರಾಣಾಹಿ ಪಾಂಡವ ಅಂತೀಯ, ಅರ್ಜುನನಿಗೆ ಇನ್ನೂ ಹೆಚ್ಚು ಹಿರಿದಾಗಿ ಪ್ರೀತಿಸ್ತೀಯ. ಆದ್ದರಿಂದ ಉರುವ ಕಾರ್ಯಕ್ಕೆ ಯಾವ ಕೆಲಸ ಇದ್ರು ನಮ್ಮನ್ನೇ ನೀನು ಪರಿಗಣಿಸೋಲ್ಲ, ಅವ್ರ ಹತ್ರನೇ ಎಲ್ಲ ಮಾಡ್ಕೊಳ್ಳಿ ಹೋಗ್ಕೊಳ್ಳಿ, ನಮಗೆ ಯಾಕಣ್ಣ ಕೃಷ್ಣ ಅದೆಲ್ಲ, ನಮಗದೆಲ್ಲ ಬೇಡ. ಆದ್ರೆ ಒಂದೇ ಒಂದು ನಾನು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ, ಇದನ್ನು ಈ ನಿಯಮವನ್ನು ನೀನು ಪಾಲಿಸಲೇಬೇಕು. ನೀ ಹಕ್ಕು ಇರಿಯಲಾಗದು, ಯುದ್ಧ ಭೂಮಿಯಲ್ಲಿ ನೀನು ಯುದ್ಧ ಮಾಡಬಾರದು, ಯುದ್ಧ ಮಾಡದೇ ಇರಬೇಕು ಅಂತ ಇದನ್ನೇ ನಾನು ನಿನ್ನ ಬೇಡ್ಕೊಳ್ಳೋದು. ಕೌರವ ಸೈನ್ಯ ನನಗೆ ಸಾಕು, ಆದ್ರೆ ನೀನು ಮಾತ್ರ ಯುದ್ಧ ಮಾಡಬಾರದು ಅಂತ ಹೇಳ್ತಾ ಇದ್ದಾನೆ.

ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಕಾಲಯವ, ದಂತವಕ್ರ, ಕುಂಭ, ನರಕ, ಮುರ, ಪೌಂಡ್ರಕ, ಡಿವಿಕ, ಸಾಕಾದಷ್ಟು ರಾಕ್ಷಸನ ಸಂಹಾರ ಮಾಡಿಬಿಟ್ಟಿದ್ದೀನಪ್ಪ. ನನ್ನ ತೋಳಲ್ಲಿ ಬಲವೆಲ್ಲ ಹೊರಟೋಗಿದೆ. ಚಿಕ್ಕ ವಯಸ್ಸಿನಿಂದ ಪೂತನಿಯನ್ನು ಕೊಂದೆ. ಆನಂತರ ಬೇಕಾದಷ್ಟು ರಾಕ್ಷಸನ ಸಂಹಾರ ಮಾಡಿದ್ದೀನಿ. ಕೋಟಿ ದಾನವನ್ನು ಸಂಹಾರ ಮಾಡಿದ್ದೀನಿ. ಇವಾಗ ನನಗೆ ಅಳ್ಳಾಡೋಕ್ಕೂ ಆಗಲ್ಲಪ್ಪ, ಯುದ್ಧ ಗಿದ್ದ ಮಾಡೋಕ್ಕಾಗಲ್ಲ. ಚಕ್ರವಾದರು ಸವದು ಹೋಗ್ಬಿಟ್ಟಿದೆ. ನನಗೆ ಮುಂದಿನ ಯೌವನ ಇಲ್ಲ. ಈಗ ನಾವು ಊಟ ಮಾಡ್ಕೊಂಡಿರೋರಷ್ಟೇ. ಯುದ್ಧ ಭೂಮಿಯಲ್ಲಿ ನಿಮ್ಗೆ ಯಾವ ಸಹಾಯನೂ ನಾವು ಮಾಡೋಕ್ಕಾಗೋದಿಲ್ಲ. ಊಟ ಮಾಡ್ತೀವಪ್ಪ ಅಷ್ಟೇ ಅಂಥೇಳಿ ದ್ರೌಪದಿ ಕೇಳು ಅಂತ ಅರ್ಥ ಮಾಡ್ಕೊಳ್ತಾಳೇನೋ ಈಗಲಾದರೂ ಆ ಮಂದಮತಿಯಾದ ಕೌರವ ಅಂತ ಹೇಳ್ತಾ ಇದ್ದಾನೆ. ಆದರೆ ಅವನೇನು ಮಾಡ್ದ, ಸರಿ ಸರಿ ನೀವೇನಾದ್ರು ಮಾಡ್ಕೊಳ್ಳಿ, ನಿಮ್ಮ ಶಕ್ತಿ ಸಾಮರ್ಥ್ಯ ನನಗೇನು ಬೇಕಿಲ್ಲ, ನನಗೆ ಆ ಬಲವನ್ನು ಕೊಟ್ಬಿಡಿ, ಬಲರಾಮ, ಕೃತವರ್ಮ, ಮಹಾಸೇನೆ ಎಲ್ಲವನ್ನು ನನಗೆ ಕೊಟ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇನಿತು ಬಲ ಸಹಿತ ಆ ಬಲವಿನಲ್ಲಿ ತುಂಬ ಖುಷಿಯಾಗೋಯ್ತು. ದುರ್ಯೋಧನಿಗೆ ಕೃಷ್ಣನ ಒಂದು ಶಕ್ತಿ ಗೊತ್ತಿಲ್ಲ ಅಂತ ಅವನು ಬಹಳ ಖುಷಿಯಿಂದ ಎಲ್ಲ ರಾಜ್ಯವನ್ನು ಕರ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಒಲವಿನಲ್ಲಿ ತುಂಬ ಸಂತೋಷ ಆಗೋಯ್ತು. ಕೃಷ್ಣ ಮೋಸ ಹೋಗ್ಬಿಟ್ಟ, ನಾನೇ ಗೆದ್ದೆ ಅನ್ಕೊಂಡ್ಬಿಟ್ಟಿದ್ದಾನೆ. ಹತ್ತಿನ ಪುರಕ್ಕೆ ಎಲ್ಲರನ್ನು ಕರ್ಕೊಂಡು ಅವನು ಹೊರಟ್ಬಿಟ್ಟಿದ್ದಾನೆ. ಈ ಕಡೆ ಬಳಿಕ ಈ ಧನುಜರಿಪು ರಾಕ್ಷಸನ ಸಂಹಾರ ಮಾಡಿರ್ತಕ್ಕಂಥ ಕೃಷ್ಣ ನಗನಗುತ್ತಾ ಅರ್ಜುನಿಗೆ ಕೇಳ್ತಾ ಇದ್ದಾನೆ, ಏನಪ್ಪ ನಿನಗೆ ಬುದ್ಧಿ ಇಲ್ವೇನೋ, ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ.

ನಿನಗೆ ಬುದ್ಧಿ ಇಲ್ವೇನೋ? ಕತ್ತಿಯನ್ನು ಇಡತಕ್ಕಂತಹ ಕವಚವನ್ನ ನೀನು ಕೇಳ್ತಾ ಇದೀಯ. ಸುರಗಿನ ಬಿಟ್ಬಿಟ್ಟೆ, ಕತ್ತಿನ ಬಿಟ್ಬಿಟ್ಟೆ, ಅದರಿಂದ ಕವಚ ತಗೊಳ್ತಾ ಇದೀಯಾ? ನಿನಗೊಂಚೂರು ಬುದ್ಧಿ ಇಲ್ಲ. ಯಾರು ಇದನ್ನ ಕೇಳ್ತಾರೇನೋ? ಆಹವದ ದುರಬರದ ಯಾದವರು ಸೈನ್ಯ, ಯಾದವ ಸೈನ್ಯವನ್ನು ಬಿಟ್ಬಿಟ್ಟು ಬರೀ ಆ ಕತ್ತಿಯನ್ನು ಇಡತಕ್ಕಂಥ ಹೊರೆಯನ್ನು ಕೇಳ್ತಾ ಇದೆಯಾ? ನನ್ನಲ್ಲಿ ಏನು ಶಕ್ತಿ ಇದೆಯೋ, ನಿಮ್ಗೆ ಬುದ್ಧಿ ಇಲ್ಲ, ಮಂದಮತಿ ಆಗ್ಬಿಟ್ಟೆ, ಯುದ್ಧ ಮಾಡೋಕ್ಕಾಗಲ್ಲ. ನನ್ನನ್ನು ಸುಮ್ಮನೆ ಸುಮ್ಮನೆ ಅಪೇಕ್ಷೆ ಪಟ್ಟಿಯಲ್ಲಪ್ಪ. ಇದನ್ನು ಕೇಳಿದ್ರೆ ನಿಮ್ಮ ಅಣ್ಣ ತಮ್ಮಂದ್ರು ಸುಮ್ಮನೆ ಇರ್ತಾರೇನೋ? ಪೆದ್ದಾನಲ್ವೇನೋ, ಎಂಥ ಕೆಲಸ ಮಾಡಿಬಿಟ್ಟೋ? ಅವನಿಗೆ ಹಾಸ್ಯ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. ಹೌದು ಕೃಷ್ಣ, ನೀನು ಮಹಾಜಾಣ. ಏನು ನಿನ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಿಂಗೆ? ನನಗೆ ಗೊತ್ತದು. ನಾನು ಯಾವಾಗಲೂ ನಿನ್ನ ಶಿಷ್ಯನಾಗಿದ್ದೀನಿ. ನೋಟಕದ ಇಂದ್ರಜಾಲವೇ, ನಿಮ್ಮ ಗರಡಿಯಲ್ಲಿ ನಾನು ಎಷ್ಟು ಪಳುಗೋಗಿದ್ದೀನಿ ಅಂದರೆ ನೀವು ಒಂದೊಂದು ಇಂಚು ಏನೇನು ಮಾಡ್ತೀರಾ? ನನ್ನಣ್ಣ ತಮ್ಮಂದ್ರೆ ಗೊತ್ತಿಲ್ವೇ ನಿಮ್ಮ ಶಕ್ತಿ ಏನು ಅಂತ? ನಿಮ್ಮ ಅನುಮತವೇ ನಮ್ಮ ಮತವು, ನೀವೇನು ನಿಮ್ಮ ಮಹಿಮಾಲಂಬನವೇ ನಮಗೆ ಸಾಕು ಅಂತ ಕೃಷ್ಣ ಭಕ್ತಿಯಿಂದ ಹೇಳಿದ್ದಾನೆ. ಆವಾಗ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ, ನಾವು ಬರಿಗೈಯವರು.

ಯಾವಾಗ ಅರ್ಜುನ ನಿನ್ನ ಮಹಿಮೆಯನ್ನ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅಂದ್ರೆ ಅಪರಿಮಿತವಾದ ಮಹಿಮೆ, ಅಲ್ಲಿದ್ರೆ ಅಲ್ಲಿಂದಾನೇ ನಮಗೆ ವರವನ್ನು ಕೊಡ್ತೀಯ, ಅಲ್ಲಿಂದಾನೇ ಸಹಾಯ ಮಾಡ್ತೀಯ, ಅಂಥಾನು ಮಹಾನುಭಾವ ಅಂತ ಹೇಳಿದಾಗ ಕೃಷ್ಣನಿಗೆ ನಗು ಬರುತ್ತೆ. ಹೌದಪ್ಪ, ನಾವು ಬರಿಗೈಯವರು, ಇವಾಗ ನಮ್ಮ ಕೈಲಿ ಏನೂ ಇಲ್ಲಪ್ಪ, ಇವಾಗ ನಂಗೂ ವಯಸ್ಸಾಗ್ಬಿಟ್ಟಿದೆ, ಬೇಕಾದಷ್ಟು ಯುದ್ಧ ಮಾಡಿಬಿಟ್ಟಿದ್ದೀನಿ, ಹೋಗ್ಕೊಳ್ಳಿ ನಾವಲ್ಲಿ ಬಂದು ಏನು ಮಾಡ್ತೀವಪ್ಪ, ನೀವೇನೋ ದೇವರು ದೇವರು ಅಂದ್ಕೊಂಡಿದ್ದೀರಾ, ಆದರೆ ನಮ್ಮಲ್ಲಿ ದೇವತನ ಕಿಂಚಿತ್ತೂ ಇಲ್ಲ ಅಂತ ಇದ್ದಾನೆ ಕೃಷ್ಣ. ಲೋಕಕ್ಕೆ ಕಪಟನಾಟಕ ಸೂತ್ರಧಾರಿಯಾದ ಕೃಷ್ಣ, ನನ್ನಲ್ಲಿ ಕಿಂಚಿತ್ತೂ ಇಲ್ಲ, ನಾನು ಬಂದು ಏನು ಮಾಡಲೋ ಏನು ಮಾಡಲೋ ಅಂತ ಹೇಳಿದ್ದಕ್ಕೆ ಅದಕ್ಕೆ ದೇವ ಮಾತ್ರವೇ

ಕೃಷ್ಣ ಹೇಳಿದ್ದು ಕೇಳ್ತಾ ಇದ್ದಾನೆ ಅರ್ಜುನನಾದರೂ. ದೇವ ಮಾತ್ರವೇ ನೀವು, ದೇವರಿಗೆ ದೇವರೊಡೆಯರಾಗಿದ್ದೀರಾ, ನೀವು ಸಾಮಾನ್ಯರಲ್ಲ, ನಿಮ್ಮನ್ನು ಹೊಗಳಲಿಕ್ಕೆ ಸಾಧ್ಯವೇ, ಎಲ್ಲವೂ ನೀನೇ ಆಗಿದ್ದೀಯಾ. ಯಾತ್ರಲ್ಲಿ ಕಡಿಮೆ ಕೃಷ್ಣ, ದೇವ ಮಾತ್ರ ದೇವರ ದೇವರೊಡೆಯರು, ಹೊಗಳಕ್ಕೆ ಹೋದ್ರೆ ಸಾಧ್ಯವೇ ಇಲ್ಲ. ನನ್ನ ಈ ಅಲ್ಪವಾದ ನಾಲಿಗೆಯಿಂದ ಹೊಗಳಲಿಕ್ಕೆ ಸಾಧ್ಯವೇ? ನೀನು ವೇದಗಳೇ ನಿನ್ನನ್ನು ಹೊಗಳಲಾರದೆ ನಾಲಿಗೆ ಒಣಗೋಗಿದೆ. ನಾಲ್ಕು ವೇದಗಳಿಗೂ ನಿನ್ನನ್ನು ಹೊಗಳಲಿಕ್ಕೆ ಸಾಧ್ಯವಾಗಿಲ್ಲ, ಅವುಗಳೇ ಒಣಗಿ ಹೋಗಿವೆ. ಇನ್ನಿ ನಾನೇನು ಹೇಳಲಿ ಕೃಷ್ಣ, ವೇದಾವಳಿಗಳಿಗೆ ಸಾಧ್ಯವಿಲ್ಲದೆ ನಾನು ಯಾವ ರೀತಿ ನಿನ್ನನ್ನು ಸ್ತುತಿ ಮಾಡಲಿ? ಆಸೆ ನನಗೇನೋ ಮಾಡಬೇಕು ಅಂತ, ಆದರೆ ವೇಳೆ ಇಲ್ಲ. ಇವಾಗ ಯುದ್ಧಕ್ಕೆಲ್ಲ ಸಿದ್ಧವಾಗಬೇಕಾದ್ರಿಂದ ಈ ಮಾತೆಲ್ಲ ಹಾಗೇ ಇರಲಿ. ಕೃಷ್ಣ, ನಿನ್ನೊಂದು ಮಾತು ಹೇಳ್ತೀನಿ. ನಾವು ಭಕ್ತರು, ನಿನ್ನ ಭಕ್ತರಾಗಿ ಬಂದ್ಬಿಟ್ಟಿದ್ದೀನಿ. ಭಕ್ತಾಪರಾಧೀನ ನೀನು, ಯಾವತ್ತಿದ್ದು ಭಕ್ತರಾಗಿ ಏನಿದ್ರು ಓಡ್ ಬಂದ್ಬಿಡ್ತೀಯ. ನೀನು ನನಗೆ ಸಾರಥಿಯಾಗಿ, ನೀನು ನನ್ನ ಬಂಡಿಗೆ ಸಾರಥಿಯಾಗಿ ಕಾಪಾಡು ಅಂತ ಅರ್ಜುನ ಹಣಚಾಚಿದನು. ದೀರ್ಘದಂಡ ಪ್ರಣಾಮವನ್ನು ಮಾಡಿದ್ದಾನೆ ಅರ್ಜುನನಾದರೂ. ಶ್ರೀಕೃಷ್ಣ ಪರಮಾತ್ಮನಿಗೆ ಭಕ್ತಿಯಿಂದ ಮಣಿದಿದ್ದಾನೆ. ಆಗ ಏನಾಗುತ್ತೆ ಕೇಳಿ? ಯಾವ

ಅರ್ಜುನ್ನ ಎತ್ಕೊಂಡ್ಬಿಟ್ಟಿದ್ದಾನೆ, ಸಾರಥಿ ಆಗ್ತೀನಿ ನಾನು. ಎಂತಹ ಮಹಾನುಭಾವ ಕೃಷ್ಣ, ನಾನು ನಿನಗೆ ಸಾರಥಿ ಆಗ್ತೀನಿ ಅಂತ ಇದ್ದಾನೆ. ಕೃಪಾಳುವಿನ ಅನುನಯವ, ಕೃಪೆಯಿಂದ ಕೂಡಿರತಕ್ಕಂಥ ಕೃಷ್ಣನ ಪ್ರೀತಿಯನ್ನು ಯಾರು ಹೇಳೋಕ್ಕಾಗುತ್ತಪ್ಪ? ಕೃಷ್ಣನು ಕಿರೀಟಿಯ ಮನೆಯ ಬಂಡಿಯ ಭೋವನಾದನು, ರಥಕ್ಕೆ ಸಾರಥಿಯಾಗಿ ಒಪ್ಕೊಂಡಿದ್ದಾನೆ. ವೀರನಾರಾಯಣ ಎಂತಹ ದೊಡ್ಡ ಕೆಲಸವನ್ನು ಮಾಡಿದ್ದಾನೆ ಕೇಳಿ, ಅಂತಹ ಮಹಾನುಭಾವ ಎಂದೆಂದು ಜಗತ್ತನ್ನು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಸನ್ನಿವೇಶಕ್ಕೆ ಮಂಗಳವನ್ನು ಹಾಡ್ತೀವಿ. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನ

ಇದುವರೆಗೆ ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ ಈ ಕಾವ್ಯಭಾಗವನ್ನು ವಾಚನ ಮಾಡಿದವರು ಪದ್ಮಿನಿ ರಾಮಮೂರ್ತಿ, ವ್ಯಾಖ್ಯಾನ ಸತ್ಯವತಿ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕಾವ್ಯವಾಚನ ಕಾರ್ಯಕ್ರಮ ಮುಗಿಯಿತು.

ಸಮಯ 3 ಗಂಟೆ 1 ನಿಮಿಷ. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು, ಕನ್ನಡ ಕಾಮನ ಬಿಲ್ಲು, 101.3 FM. ಹೊಂಬಿಸಿಲನ್ನ ಶುರು ಮಾಡುವಂತಹ ಸಮಯ ಹೊಂಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಇವತ್ತಿನ ಹೊಂಬಿಸಲಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಇರುತ್ತೆ, ಪ್ರಶ್ನೆಗಳನ್ನ ಕೇಳ್ತೀವಿ, ಅಥವಾ ಏನಾದರೂ ಟಾಸ್ಕ್ ಇರುತ್ತಾ, ಗೇಮ್ಸ್ ಇರುತ್ತಾ, ಯೋಚನೆ ಮಾಡ್ತಾ ಇರಿ, ಯೋಚನೆ ಮಾಡಿ ಸಂದೇಶಗಳನ್ನ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9488091013, 9409010013. ನಿಮ್ಮ ಸಂದೇಶಗಳು ಬರಲಿ, ಏನ್ ಸಮಾಚಾರ, ಏನ್ ಮಾಡ್ತಾ ಇದ್ರ, ವೀಕೆಂಡ್ಗೆ ಏನ್ ಪ್ಲಾನ್ಸ್ ಇದೆ ಕಳಿಸ್ಕೊಡಿ. ಒಂದು ಗೀತೆಯ ನಂತರ ಹೊಂಬಿಸಲನ್ನ ಶುರು ಮಾಡೋಣ.

ಹೊಂಬಿಸಿಲು ಕೇಳ್ತಾ ಇದ್ರ. ಹೊಂಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ನಿಮಾತು ಆರ್ಜೆ ಮಂಜುನಾಥು. ಶುಭ ಮಧ್ಯಾಹ್ನ. ಯೋಗದ ಬಗ್ಗೆ ರಸಪ್ರಶ್ನೆ ಇರಬಹುದಾ ಅಂತ ಉದಯ ಕರ್ಕೇರ ಅವರು ಉಡುಪಿಯಿಂದ ಕೇಳ್ತಾ ಇದ್ರೆ, ನೆನ್ನೆ ದನ್ನಗೆ ಇಂದು ಹೊಸದು ಅಂತ ದೇವಿ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಸಂದೇಶ ಕಳ್ಸ್ಕೊಂಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರು ಅಂತಿದ್ದಾರೆ. ಶ್ರೀಕಾಂತ್ ಗೋಡಕಿಂಡಿ ಧಾರವಾಡದಿಂದ ನಮಸ್ಕಾರ, ಒಗಟ್ಟು ಗಾದೆ ಕೇಳಿ ಅಂತ ಇದ್ದಾರೆ ಹರೀಶ್ ಅವರು. ಮಲ್ಲೇಶ್ವರದಿಂದ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಶುಭ ಮಧ್ಯಾಹ್ನ ಅಂತ ಇದ್ದಾರೆ. ಶುಭ ಮಧ್ಯಾಹ್ನ ನಿಮಗೂ ಕೂಡ. ಇವತ್ತಿನ ಹೊಂಬಿಸಲು ಬಹಳ ಸಿಂಪಲ್. ಸೊ ದಂಶರ ಚಾಡಿರ್ತೀರ ನೀವೆಲ್ಲರೂ. ಈಗ ಯಾವುದೋ ಒಂದು ಸಿನಿಮಾ ಟೈಟಲ್ ಕೊಟ್ಟಿರ್ಬೋದು, ಸಿನಿಮಾದ ಹಾಡನ್ನು ಹೇಳಿರ್ಬೋದು, ಅದನ್ನು ನೀವು ಏನೋ ಮೂಕವಾಗಿ ನಟಿಸಿ ತೋರಿಸ್ಬೇಕು, ಅದನ್ನು ಬೇರೆಯೊಬ್ಬರು ಕಣ್ಣು ಹಿಡಿಬೇಕು. ನಿನ್ನೆ ನಾವು ಮಾಡಿದಂಥ ಹೊಂಬಿಸಲಲ್ಲಿ ಸಿನಿಮಾದ ಟೈಟಲ್ಗಳನ್ನು ಗೆಸ್ ಮಾಡಿಸ್ತೆ, ಅಂದರೆ ನನ್ನ ಮುಂದೆ ಒಂದಷ್ಟು ಚಿತ್ರಗಳಿದ್ದು ಆ ಚಿತ್ರಗಳನ್ನು ಊಹೆ ಮಾಡಿಕೊಂಡು ಸಿನಿಮಾದ ಟೈಟಲ್ಲು ಏನಾಗಿರಬಹುದು ಅಂತ ಗೆಸ್ ಮಾಡಿ ಅಂತ ಕೇಳಿದ್ದೆ. ಅದೇ ಥರ ಸಿಮಿಲರ್ಲಿ ಇವತ್ತು ಕೂಡ ಇರುತ್ತೆ, ಬಟ್ ಇವತ್ತು ಸಿನಿಮಾ ಟೈಟಲ್ ಅಲ್ಲ, ಫಾರ್ ಅ ಚೇಂಜ್ ಹಾಡುಗಳ ಟೈಟಲ್. ಮಂಡಿಕಲ್ನಿಂದ ಕೃಪಾ ಅವರು ನಮಸ್ಕಾರ ಅಂತ ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದಾರೆ. ನಮಸ್ಕಾರ ಮಂಡಿಕಲ್ನಿಂದ ಕೃಪಾ ಅವರೇ. ಸೊ ವೆರಿ ಸಿಂಪಲ್. ಈಗ ನನ್ನ ಯಾವುದೋ ಒಂದು ಹಾಡ್ ಅನ್ಕೊಳ್ಳಿ, ಆ ಹಾಡನ್ನ ಯಾವ ರೀತಿ ಚಿತ್ರಗಳಲ್ಲಿ ವರ್ಣಿಸಬಹುದು ಅಂತ ನನ್ನ ಹತ್ರ ಒಂದಷ್ಟು ಚಿತ್ರಗಳಿದೆ. ಆ ಚಿತ್ರಗಳು ಇಂತಿಂಥ ಚಿತ್ರ ಇದನ್ನ ಹೇಳ್ತಾ ಇದೆ, ಇದು ಯಾವ ಹಾಡಾಗಿರಬಹುದು ಅಂತ ನಾನು ಕೇಳ್ತೀನಿ, ನೀವು ಗೆಸ್ ಮಾಡಬೇಕು. ಓಕೆನಾ? ಹಾಗೆ ಅಟ್ ದ ಸೇಮ್ ಟೈಮ್ ನಾನು ಮಾತ್ರ ಕೇಳಲ್ಲ, ನೀವು ಕೂಡ ಕರೆ ಮಾಡಿ ಮತ್ತೆ ಇತರ ಕೇಳುಗ ಸ್ನೇಹಿತರಿಗೂ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಈಗ ನಿಮಗೆ ಯಾವುದೋ ಒಂದು ಹಾಡಿಗೆ ಏ ಈ ಥರ ಕೇಳಬಹುದು, ನಾನು ಕ್ಲೂ ಕೊಡ್ತೀನಿ, ನಾಲ್ಕು ಚಿತ್ರಗಳನ್ನ ನಾನು ಹೇಳ್ತೀನಿ, ಯಾರು ಗೆಸ್ ಮಾಡ್ತಾರೆ ನೋಡೋಣ ಅಂತ ನೀವು ಕೂಡ ಕರೆ ಮಾಡಿ ನೀವೇ ಪ್ರಶ್ನೆಗಳನ್ನ ಕೇಳಬಹುದು. ನನ್ನ ಬದಲಾಗಿ ಅದನ್ನು ನಮ್ಮ ಕೇಳುಗ ಸ್ನೇಹಿತರು ಗೆಸ್ ಮಾಡ್ತಾರೆ ಯಾವ ಹಾಡು ಅಂತ. ಸೊ ರೆಡಿನಾ? ಕರೆ ಮಾಡೋಕ್ಕಾಗಿರೋದು ಸಂಖ್ಯೆ, ದೂರವಾಣಿ ಸಂಖ್ಯೆ 0822281286ಕ್ಕೆ ಕರೆ ಮಾಡಿ. ಅಪ್ಪಿತಪ್ಪಿ ಲೈನ್ ಸಿಗಲಿಲ್ಲ, ವಾಟ್ಸಪ್ಪಲ್ಲೇ ಸಂದೇಶ ಕಳ್ಸ್ಕೊಡ್ತೀನಿ ಮಂಜುನಾಥ್ ಅವ್ರಿಗೆ ಗೆಸ್ ಮಾಡಕ್ಕೆ ಹೇಳಿ ಅನ್ನೋದಾದರೆ ವಾಟ್ಸಪ್ ಸಂಖ್ಯೆ 9489010013. ಈಗ ಸದ್ಯಕ್ಕೆ ಕನ್ಸೋಲಲ್ಲಿ ಸ್ಟುಡಿಯೋಲಿ ನನ್ನ ಮುಂದೆ ನಾಲ್ಕು ಚಿತ್ರಗಳಿದೆ. ಯಾವ ಚಿತ್ರಗಳು ಅಂತ ಹೇಳೋದಾದ್ರೆ, ಒಂದರಲ್ಲಿ ಒಂದು ಅಂತ ಬರ್ತಿದೆ, ಇನ್ನೊಂದರಲ್ಲಿ ಕಾಮನ ಬಿಲ್ ಇದೆ, ಇನ್ನೊಂದರಲ್ಲಿ ಒಂದು ಕೈಬೆರಳು ತೋರಿಸ್ತಾ ಇದೆ, ಇನ್ನೊಂದರಲ್ಲಿ ಆಕಾಶ ಇದೆ. ಈ ನಾಲ್ಕು ಚಿತ್ರಗಳನ್ನ ಊಹೆ ಮಾಡಿಕೊಂಡು ಯಾವ ಹಾಡಾಗಿರ್ಬೋದು ಇದು ಅಂತ ಗೆಸ್ ಮಾಡಿ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ಪಲ್ಲಿ ಉತ್ತರಗಳನ್ನ ಕಳಿಸ್ಕೊಡ್ಬಹುದು. ಮತ್ತೊಮ್ಮೆ ನಾಲ್ಕು ಚಿತ್ರಗಳಿದೆ. ಮೊದಲನೇದರಲ್ಲಿ ಒಂದು ಅಂತ ಇದೆ, ಎರಡನೇದರಲ್ಲಿ ಕಾಮನ ಬಿಲ್ಲು, ಮೂರನೇದರಲ್ಲಿ ಒಂದು ಕೈಬೆರಳನ್ನು ತೋರಿಸ್ತಾ ಇದೆ, ನಾಲ್ಕನೆಯದರಲ್ಲಿ ಆಕಾಶ ಇದೆ. ಇದು ಯಾವ ಹಾಡಾಗಿರಬಹುದು ಊಹೆ ಮಾಡಿ ಸಂದೇಶಗಳನ್ನ ಕಳಿಸ್ಕೊಡಿ. ಅಲ್ಲಿವರೆಗೂ ಕೇಳ್ತಾರೆ ಎಲ್ಲಿದ್ದೆ ಇಲ್ಲಿ ತನಕ.

ಮೊದಲನೆಯ ಪ್ರಶ್ನೆಗೆ ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ನೋಡೋಣ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಗುರುರಾಜ ಕುಟುಂಬ ವಿರೂಪಾಕ್ಷಪುರದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಮಂಡಿಕಲ್ ಕೃಪಾ ಮಂಡಿಕಲ್ಲಿಂದ ಕೃಪಾ ಅವರು, ಹಾಗೆ ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್ನಿಂದ ಕವಿತಾ ಪಾಟೀಲ್, ಕಿಷ್ಕಿಂದ ನಗರ ಗಂಗಾವತಿ ಇರಣ್ಣವರ ಹತ್ರ ಸರಿಯಾಗಿದೆ, ಎಚ್ ಎಲ್ ಬಸವರಾಜು ಪುಟ್ಟೇನಹಳ್ಳಿಯಿಂದ, ಜಿ ಎಸ್ ಚಂದ್ರ ಚಿತ್ರದುರ್ಗದಿಂದ, ಹರೀಶ್ ಮಲೇಶ್ವರದಿಂದ, ಮಂಗಳ ಮೈಸೂರಿನಿಂದ, ರೇಖಾ ಯಲಹಂಕದಿಂದ, ಹನೂರಲ್ಲಿ ಹನುಮಂತಪುರದಿಂದ, ಮಂಜುನಾಥ್ ಖಂಡಿತ ಆನ್ಸರ್ ಗೊತ್ತಿಲ್ಲ ಅಂತ ಸುಧಾ ಅವರು ಹೇಳ್ತಾ ಇದ್ದಾರೆ, ಪ್ರಶಾಂತ್ ದಾವಣಗೆರೆಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಸೊ ಗೊತ್ತಾಯ್ತು ಅಲ್ವಾ ಆಟ ಹೇಗಿರುತ್ತೆ ಅಂತ? ನೀವು ಕೂಡ ನೆಕ್ಸ್ಟ್ ಕಾಲ್ ಮಾಡಿ ಈ ತರ ಸುಳಿವುಗಳನ್ನ ಕೊಡಬಹುದು, ಸ್ನೇಹಿತರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಮುಂದಿನ ಪ್ರಶ್ನೆಯ ಸುಳಿವುಗಳು ಹೀಗಿದೆ. ಮಳೆ ಚಿತ್ರ ಇದೆ, ಕೊಡೆ ಇದೆ, ಪ್ಲಸ್ ಹಲ್ಲಿ ಇದೆ, ನೀರಿದೆ, ಮೈಕ್ ಇದೆ, ಯಾವುದು ಈ ಹಾಡು? ಮಳೆ ಚಿತ್ರ ಇದೆ, ಕೊಡೆ ಇದೆ, ಹಲ್ಲಿ ಇದೆ, ನೀರಿದೆ, ಮೈಕ್ ಇದೆ, ಯಾವ ಹಾಡಿದು? ಗೆಸ್ ಮಾಡಿ ಉತ್ತರಗಳನ್ನ ಕಳಿಸ್ಕೊಡಿ. ಅಲ್ಲಿವರೆಗೂ ಕೇಳ್ತಾ ಇರಿ ತಂಗಾಳಿ ಎಲ್ಲಿಂದ ಬೀಸುವೆ.

ಮೊದಲನೆಯ ಪ್ರಶ್ನೆಯ ಉತ್ತರ ಆಗಿತ್ತು, ಒಂದು ಒಂದು ಅಂತ ಚಿತ್ರ ಆಯಿತು, ಕಾಮನ ಬಿಲ್ಲಿತ್ತು, ಒಂದು ಅಂತ ಮತ್ತೆ ಚಿತ್ರ ಆಯಿತು, ಆಕಾಶ ಆಯಿತು. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ.

ಸಮಯ 3:22. ಪ್ರಶ್ನೆ ತುಂಬಾ ಸುಲಭವಾಗಿತ್ತು, ಅದರಲ್ಲೇ ಕೂಡ ಕ್ಲೂ ಇತ್ತು. ನೀರಿದೆ, ಮಳೆ ನೀರಿದೆ, ಕೊಡೆ ಇದೆ, ಹಲ್ಲಿ ಇದೆ, ಮತ್ತೆ ನೀರಿದೆ, ಮೈಕ್ ಇದೆ ಅಂತ ಹೇಳಿದ್ದೆ. ಯಾವ ಹಾಡು ಗೆಸ್ ಮಾಡಿ ಅಂತಾನು ಕೇಳಿದ್ದೆ. ಯಾರೆಲ್ಲ ಸರಿಯಾಗಿ ಗೆಸ್ ಮಾಡಿದ್ದಾರೆ ಅಂತ ನೋಡೋಣ. ಸರಿಯಾಗಿ ಗೆಸ್ ಮಾಡಿರೋದು ಒಬ್ಬರೇ, ಯಾರು? ಮಂಡಿಕಲ್ಲಿಂದ ಕೃಪಾ ಅವರು. ಜೊತೆಗೆ ಇನ್ನೊಬ್ರು ಗೆಸ್ ಮಾಡಿದ್ದಾರೆ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ ಗೆಸ್ ಮಾಡಿದ್ದಾರೆ. ಬಹಳ ಸುಲಭ ಇತ್ತು, ಈಸಿಯಾಗಿ ಕಂಡು ಹಿಡಿಬಹುದಿತ್ತು. ಯಾಕಂದ್ರೆ ಹಲ್ಲಿ ಅಂತ ಬೇರೆ ಕ್ಲೂ ಕೊಟ್ಟಿದ್ದೀನಿ, ಹಲ್ಲಿ ಚಿತ್ರ ಇದೆ ನನ್ನ ಮುಂದೆ. ಯಾವ ಹಾಡು ಅಂತ? ಮಳೆ ಇದೆ, ಕೊಡೆ ಇದೆ, ನೀರಿದೆ, ಮೈಕ್ ಇದೆ ಅಂತ ಬೇರೆ ಹೇಳಿದ್ದೆ. ಇಟ್ ವಾಸ್ ನಥಿಂಗ್ ಬಟ್ ತುಂತುರು ಅಲ್ಲಿ ನೀರ ಹಾಡು. ತುಂತುರು ಅನ್ನೋದಕ್ಕೆ ನೀರು ಕೊಡೆ ಅಂತಲೇ ಹೇಳಿದೆ, ಅಲ್ಲಿಗೆ ಹಲ್ಲಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ದೀನಿ, ನೀರು ನೀರು ಹಾಗೆ ಹೇಳಿದ್ದೀನಿ, ಮತ್ತೆ ಹಾಡಿಗೆ ಮೈಕ್ ಇದೆ ಅಂತ ಹೇಳಿದ್ದೆ. ಕಷ್ಟ ಅನ್ನಿಸ್ತಾ? ಒಂದಷ್ಟು ಜನ ಬೇರೆ ಮಳೆ ಹಾಡುಗಳನ್ನ ಕಳ್ಸಿಕೊಡಿದ್ರೆ, ಆದ್ರೆ ಆ ಹಾಡು ಇದಾಗಿರಲಿಲ್ಲ. ಧನ್ಯವಾದಗಳು ಹಾರ್ಟ್ ಬೀಟ್ ಹಾಡನ್ನ ಪ್ರಸಾರ ಮಾಡಿದ್ದಕ್ಕೆ. ತಂಗಾಳಿಯಲ್ಲಿಂದ ಬೀಸುವೆ ಹಾಡು ತುಂಬಾ ಚೆನ್ನಾಗಿತ್ತು, ಸಾಹಿತ್ಯ ಚೆನ್ನಾಗಿದೆ, ಸಂಗೀತನೂ ಚೆನ್ನಾಗಿದೆ ಅಂತ ಕೊಪ್ಪಳ ಅವರು ಮುತ್ತು ಚಲವಾರಿಯವರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಓಕೆ, ಎಸ್ ಜಿ ಎಸ್ ಚಂದನ ಅವರು ಕೂಡ ಸರಿಯಾದ ಉತ್ತರವನ್ನು ಕಳ್ಸಿಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಹೀಗಿದೆ, ಸುಲಭ ಇದೆ. ಯೆಲ್ಲೋ ಕಲರ್ ಇದೆ, ಒಂದನೇ ಮೊದಲನೇ ಚಿತ್ರದಲ್ಲಿ ಯೆಲ್ಲೋ ಕಲರ್ ಇದೆ, ಎರಡನೆಯ ಚಿತ್ರದಲ್ಲಿ ಅದು ಅಂತ ಬರೆದಿಟ್ಟಿದ್ದಾರೆ, ಮೂರನೇ ಚಿತ್ರದಲ್ಲಿ ಮತ್ತೆ ಹಳದಿ ಬಣ್ಣ ಇದೆ. ಮೊದಲನೇ ಚಿತ್ರದಲ್ಲಿ ಹಳದಿ ಬಣ್ಣ ಇದೆ, ಎರಡನೇದ್ರಲ್ಲಿ ಅದು ಅಂತ ಇದೆ, ಮೂರನೇದ್ರಲ್ಲೂ ಕೂಡ ಹಳದಿ ಬಣ್ಣ ಇದೆ. ಯಾವುದು ಈ ಹಾಡು? ಗೆಸ್ ಮಾಡಿ.

0: ಜಗಮಲ ಗೋಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

0: ಸಮಯ 3:30 ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಇದಾದ ನಂತರ ಹೊಂಬಿಸಲು ಕಾರ್ಯಕ್ರಮ ಮುಂದುವರಿಯುತ್ತೆ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ

ನಿನ್ನ ಪ್ರೀತಿ ನನಗೆ ತುಂಬ ಶಕ್ತಿ ಕೊಟ್ಟಿದೆ, ಹಾಗೆ ನಿಮ್ಮ ಜ್ಞಾನ ನನ್ನ ಬದುಕಿಗೆ ದಾರಿದೀಪ ಆಗಿದೆ. ತಮ್ಮೆಲ್ಲ ಮಾರ್ಗದರ್ಶನಕ್ಕೆ ಧನ್ಯವಾದಗಳು ಅಂತ ಡೇವಿಡ್ ನೋಬೆಲ್ ಟೇಲರ್ ಮುನಿರಬಾದ್ ಡ್ಯಾಮ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತಮ್ಮ ತಂದೆಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ನಮಗೆ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿದ್ರು. ಇದನ್ನು ಆ ಶುಭಾಶಯಗಳನ್ನು ಕೇಳಿ ತಂದೆಯಾದ ನನಗೆ ನಿಜವಾಗ್ಲೂ ಸಂತೋಷದ ಜೊತೆಗೆ ಬದುಕು ಸಾರ್ಥಕ ಅನ್ನಿಸ್ತು ಅಂತ ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಪ್ಪನಿಗೆ ಏನು ಹೇಳ್ತೀನಿ ಅನ್ನೋದಾದರೆ, ನನ್ನ ಅಪ್ಪ ನನ್ನ ಹೀರೋ, ಅಪ್ಪನ ಆದರ್ಶ ಬದುಕಿಗೆ ದಾರಿದೀಪ. ಅಪ್ಪ ಅಂದರೆ ವರ್ಣಿಸಲಾಗದ ಪದ. ಅಪ್ಪ ದೈಹಿಕವಾಗಿ ಇಲ್ಲದಿದ್ರು ಕೂಡ ನನ್ನೊಳಗೆ ಇದಾರೆ, ನನ್ನ ಜೊತೆ ಇದ್ದಾರೆ ಅನ್ನೋ ಫೀಲಿಂಗ್ ಇದೆ. ಅಪ್ಪ ಗ್ರೇಟ್, ಅಪ್ಪನಿಗೆ ಸರಿಸಾಟಿ ಯಾರೂ ಇಲ್ಲ. ಅಪ್ಪ ಐ ಲವ್ ಯುಪ್ಪ ಅಂತ ಎಂ ಪರಶುರಾಮ್ ಪ್ರಿಯ ಅವರು ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಅಂತ ಹೇಳ್ತಾ ವಿಶ್ವ ತಂದೆಯರ ದಿನದ ಶುಭಾಶಯಗಳು. ಸರ್, ತಂದೆ ಅನ್ನೋ ಸ್ಥಾನ ಅತ್ಯಂತ ಹಿರಿದಾದದ್ದು, ಅದನ್ನು ಯಾರು ಕೂಡ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಸಾಗಿದ್ರೆ ನಮ್ಮ ಜನ್ಮ ಧನ್ಯ ಆಗುತ್ತೆ ಅಂತ ನಾಗರಾಜ್ ಕೆ ನಂಗಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ಅಪ್ಪ ನಿತ್ಯ ಬೆಳಗುವಂತಹ ಸೂರ್ಯ, ಅವರಿಲ್ಲದ ದಿನ ಅಂಧಕಾರ, ಆತನ ಪ್ರೀತಿ ಮುಂಜಾನೆಯ ಕಿರಣ, ಬೈದಾಗ ಮಧ್ಯಾಹ್ನದ ಬಿಸಿಲಿನ ರಣ, ಅಪ್ಪ ತನ್ನನ್ನು ತಾನು ಉರಿಸಿಕೊಳ್ಳುವ ಜ್ಯೋತಿ, ಕುಟುಂಬಕ್ಕೆ ಕಣ್ಣಾಗುವ ಕಾಂತಿ ಅಂತ ಶ್ರೀಧರಯ್ಯ ಅವರು ಎಜಿಹಳ್ಳಿಯಿಂದ ಬಹಳ ಅದ್ಭುತವಾದ ಸಾಲುಗಳನ್ನ ಕಳಿಸ್ಕೊಂಡಿದ್ದಾರೆ. ಅಪ್ಪ ಅನ್ನೋ ಎಡಕ್ಷರದಲ್ಲಿ ಅದೆಂಥ ಶಕ್ತಿ ಇದೆ ಅಂತ ಮಮತಾ ಅವರು ನಿಟ್ಟೂರಿನಿಂದ ಹೇಳ್ತಾ ಇದ್ದಾರೆ. ನಮ್ಮಪ್ಪ ನಾನು 8ನೇ ಕ್ಲಾಸಲ್ಲಿದ್ದಾಗ 1973 ಮರ್ಫಿ ರೇಡಿಯೋ ಕೊಡಿಸಿ ನನ್ನ ರೇಡಿಯೋ ಬಂಧವನ್ನು ಬೆಸಿದ್ರು. ಐ ಲವ್ ಮೈ ಅಪ್ಪ ಅಂತ ಮಂಗಳಾ ಅವರು ಮೈಸೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ, ಟಚಿಂಗ್, ಹಾರ್ಟ್ ಟಚಿಂಗ್ ಆಗಿದೆ ಅಂತ ನೆಲಪ್ರಸಾದ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನನ್ನ ತಂದೆ ನನಗೆ ಆಧಾರ, ಅವರಿಲ್ಲದಿದ್ದರೆ ನನಗೆ ಜೀವನವೇ ಭಾರ ಅಂತ ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮಿಳರ ಸಂದೇಶಕ್ಕಾಗಿ. ಬಾಲ್ಯದಲ್ಲಿ ಜ್ವರ ಬಂದಾಗ ರಾತ್ರಿ ತಲೆ ನಮ್ಮ ತಲೆ ಮೇಲೆ ಕೈ ಇಟ್ಟು ಕೂತಿದ್ದು ಅಪ್ಪ. ಸೈಕಲಿಂದ ಬಿದ್ದಾಗ ಏನಾಗಲ್ಲ ಅಂತ ಎದ್ದು ನಮ್ಮನ್ನ ಎತ್ತಿ ಮಣ್ಣು ಕೊಡವಿ ಧೈರ್ಯ ತುಂಬಿದ್ದು ಅಪ್ಪ. ಬಿದ್ದಾಗ ಎತ್ತಿದ್ದು ಅಪ್ಪ, ಸ್ಕೂಲ್ ಫೀಸ್ ಕಟ್ಟಿದ್ದು ಅಪ್ಪ, ಸುಮ್ಮನೆ ಬೈದ್ರು ಕೊನೆಗೂ ತಬ್ಬಿಕೊಂಡಿದ್ದು ಅಪ್ಪ. ನನ್ನ ಮಗ ನನ್ನ ಮಕ್ಕಳು ಅಂತ ಎದೆಯುಬ್ಬಿಸಿ ಹೇಳೋದು ಯಾರು ಅಪ್ಪ ಅಲ್ವಾ. ಅಪ್ಪನಿಗೆ ನಮ್ಮದೊಂದು ನಮನ, ಎಲ್ಲ ತಂದೆಯರಿಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥು. ಮತ್ತೆ ಸಿಗೋಣ. ಮತ್ತೆ ಸಿಗೋವರೆಗೂ ನೀವೇನು ಮಾಡಬೇಕು? ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: do non stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾಲ್ಕಂಟೆ 59 ನಿಮಿಷ ಆಗ್ಬಿಡುತ್ತೆ. 1 ನಿಮಿಷ ಮುಂಚೆನೆ ಬಂದು ಎಲ್ಲರಿಗೂ ಹಾಯ್ ಹಲೋ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮಮತ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಇದೀಗ ನಿಮ್ಮ ಜೊತೆಯಾಗಿ ಸೂಪರ್ ಆದ ಹಾಡುಗಳ ಜೊತೆ ಜೊತೆ ಎಲ್ಲಿ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕಾದ್ರೆ ಐ ಆಮ್ ರೆಡಿ ಅಂತ ಮೆಸೇಜ್ ಮಾಡೋದಕ್ಕೂ ರೆಡಿ ಆಗ್ರಿ. 9484801010 1 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಬರಲಿ, ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಈ ಮೂಲಕ ಕೇಳ್ತಾರೆ ಕನ್ನಡ
3: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ ಸಂಜೆಯ 5 ಗಂಟೆ. ನಮ್ಮ ನಿಲಯದ ಸಂಜೆ ಪ್ರಸಾರಕ್ಕೆ ನಿಮ್ಮ ಬಾನುಲು ಸ್ನೇಹಿತ ಅಮರೇಶ್ ಆಶಿಹಳನ ಶುಭ ಸಂಜೆಯ ನಮಸ್ಕಾರಗಳೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭಿಸೋಣ. ಚಿತ್ರಗೀತೆ ಕಾರ್ಯಕ್ರಮದ ಮೊದಲನೇ ಚಿತ್ರಗೀತೆಯನ್ನು ಹಾಕ್ತಾ ಇದ್ದೀನಿ, ಅಪ್ಪು ಆ್ಯಂಡ್ ಪಪ್ಪು ಚಿತ್ರದ ಗೀತೆಯನ್ನು.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಕಂಬನ 102.1 ಮೆಗಾಹೆರ್ಟ್ಸ್ಗಳ ಮೇಲೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕೋಟಿಗೊಬ್ಬ ಎರಡು ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಶಂಕರ್ ಮಹಾದೇವನ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಕೊಟ್ಟಿದ್ದಾರೆ ಡಿ ಇಮಾನ್.

ಶ್ರೋತೃ ಬಂಧವರ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಮಾಣಿಕ್ಯ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಶಂಕರ್ ಮಹಾದೇವನ್. ರವಿಚಂದ್ರನ್ ಹಾಗೂ ಸುದೀಪ್ ಅವರು ನಡೆಸಿರುವಂಥ ಈ ಗೀತೆಗೆ ಸಾಹಿತ್ಯವನ್ನು ಕೊಟ್ಟವರು ಕೆ ಕಲ್ಯಾಣ್, ಸಂಗೀತ ಅರ್ಜುನ್ ಜನ್ಯಾ.

ಪ್ರೀತ್ಸೋತ್ತಪ್ಪ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ. ಸಮೂಹ ಗಾನದಲ್ಲಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಬಿ ಆರ್ ಛಾಯಾ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಹಾಡು ದೇವತಾ ಮನುಷ್ಯ ಚಿತ್ರದ ಗೀತೆಯದ್ದಾಗಿತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಮನೆದೇವರು ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಶ್ರೋತೃ ಬಂದವರು, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz.

0: ಯುವ ಸ್ನೇಹಿತರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಕವಿತಾಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ವೆಂಕಟೇಶ್ ಮೇವಿನ ಬೆಂಚಿ.
1: ಮಾನವಿ ತಾಲೂಕಿನ ಕವಿತಾಳ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಪ್ರಾರ್ಥನೆ ಕುಮಾರಿ ವಿದ್ಯಾಶ್ರೀ ಪ್ರಥಮ PUC ವಿದ್ಯಾರ್ಥಿನಿಯಿಂದ.

0: ಕುಮಾರಿ ಶಿವಲಿಂಗಮ್ಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯಿಂದ ಭಾಷಣ ವಿಕ್ರಮ್ ಸಾರಾಭಾಯಿ ಅವರ ಕುರಿತಾಗಿ.
1: ಮಹಾನ್ ವಿಜ್ಞಾನಿಯಾದ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇವರು 1919 ಆಗಸ್ಟ್ 12ನೇ ದಿನದಂದು ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ವಿಜ್ಞಾನವೆಂದರೆ ತುಂಬಾ ಪ್ರೀತಿ. ಇವರು ದೊಡ್ಡ ದೊಡ್ಡ ವಿಜ್ಞಾನಿಗಳ ಸಾಧನೆಗಳನ್ನು ಕುರಿತು ಅಧ್ಯಯನ ನಡೆಸುತ್ತಿದ್ದರು. ಅಹಮದ್ಬಾದಿನ ಗುಜರಾತಿನ ಕಾಲೇಜಿನಲ್ಲಿ ಪದವಿಯನ್ನು ಪಡೆದು ಮುಂದೆ ತಮ್ಮ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿಗೆ ಹೋದರು. ಅಲ್ಲಿ ಸೆಂಟ್ ಜಾನ್ಸ್ ಕಾಲೇಜನ್ನು ಸೇರಿ ಭೌತಶಾಸ್ತ್ರ ಮತ್ತು ಗಣಿತಗಳಲ್ಲಿ ಪದವಿಯನ್ನು ಪಡೆದರು. ನಂತರ ಇವರು ಭಾರತಕ್ಕೆ ಹಿಂದಿರುಗಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸರ್ ಸಿ ವಿ ರಾಮನ್ ಅವರ ಮಾರ್ಗದರ್ಶನದಲ್ಲಿ ವಿಶ್ವವಿಕರಣದ ಬಗ್ಗೆ ಸಂಶೋಧನೆಯನ್ನು ನಡೆಸಿದರು. ನಂತರ ಪುಣೆಯಲ್ಲಿ ಪವನಶಾಸ್ತ್ರ ಇಲಾಖೆಯನ್ನು ಸೇರಿ ವಿಶ್ವವಿಕರಣದ ಬಗ್ಗೆ ಪ್ರಯೋಗ ನಡೆಸಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದರು. ಡಾಕ್ಟರ್ ಸಾರಾಭಾಯಿ ಅವರು ಅಹಮದ್ಬಾದಿನಲ್ಲಿ ಔಷಧಿಯ ತಯಾರಿಕೆಗಾಗಿ ಸ್ವತಃ ತಾವೇ ಕೆಮಿಕಲ್ಸ್ ಎಂಬ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಇವರ ಮುಖ್ಯ ಗುರಿ ಎಂದರೆ ಭಾರತವನ್ನು ಔಷಧೋತ್ಪತ್ತಿಯಲ್ಲಿ ಸ್ವಾವಲಂಬನೆಯಾಗಿ ಮಾಡುವುದಾಗಿತ್ತು. 1969 ಬಾಹ್ಯಾಕಾಶ ಸಂಶೋಧನಾ ಸಮಿತಿಯನ್ನು ಸ್ಥಾಪಿಸಿದರು. ಇದು ಮುಂದೆ ಇಸ್ರೋ ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎಂದು ಮರುನಾಮಕರಣ ಮಾಡಿದರು. ನಂತರ ತುಂಬೆ ಮತ್ತು ಶ್ರೀಹರಿಕೋಟಾಗಳಲ್ಲಿ ಉಪಗ್ರಹ ಉಡಾವಣೆ ಕೇಂದ್ರಗಳನ್ನು ಸ್ಥಾಪಿಸಿದರು. ಇದನ್ನು 1975 ಭಾರತದ ಪ್ರಪ್ರಥಮ ಉಪಗ್ರಹ ಆರ್ಯಭಟವನ್ನು ಬಾಹ್ಯಾಕಾಶಕ್ಕಾಗಿ ಉಡಾವಣೆ ಮಾಡಲಾಯಿತು. ಹೀಗಾಗಿ ಅವರನ್ನು 1966 ಅಣುಶಕ್ತಿ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇವರು 1971 ಡಿಸೆಂಬರ್ 30ರಂದು ತಮ್ಮ 52ನೇ ವಯಸ್ಸಿನಲ್ಲಿ ನಿಧನರು.
0: ತತ್ವಪರ ಕುಮಾರ್ ದೇವರಾಜ ರೊಟ್ಟಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಯಿಂದ.

ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಶ್ರೀಹರಿ ಪುರಂದರ ವಿಠಲರಾಯನ ಶ್ರೀ

0: ಹರಿಯೇ.
1: ತತ್ವ ಪದದ ನಂತರ ಹಾಸ್ಯ ಶಿವಗಂಗಮ್ಮ ವಿದ್ಯಾರ್ಥಿನಿಯಿಂದ.
2: ಸರ್ದಾರ್ಜಿ ಅಯ್ಯೋ ಕರೆಂಟ್ ಹೋಯ್ತು ಗುಂಡ, ಕರೆಂಟ್ ಹೋದ್ರೆ ಫ್ಯಾನ್ ತಿರುಗ್ತಾ ಇದೆ. ಸರ್ದಾರ್ಜಿ ಲೇ ಗುಂಡ ಜೋರಾಗಿ ಕೂಗ್ಬೇಡ, ಕರೆಂಟ್ ಓದಿದ್ದು ಫ್ಯಾನ್ಗೆ ಇನ್ನೂ ಗೊತ್ತಾಗಿಲ್ಲ. ರಂಗನ ಮಗನಿಗೆ ಧೈರ್ಯ ಇರಲಿಲ್ಲ, ಅಸಹಾಯಕದಿಂದ ನಡೆದುಕೊಳ್ತಿದ್ದ. ರಂಗ ತನ್ನ ಮಗನಿಗೆ ಧೈರ್ಯ ತುಂಬಲು ಯಾರೋ ಒಬ್ಬ ವ್ಯಕ್ತಿಯ ಧೈರ್ಯದ ಬಗ್ಗೆ ಬರೆದಿರುವ ಪುಸ್ತಕ ತಂದುಕೊಟ್ಟ. ಅದನ್ನು ಓದಿದ ಮಗ ಧೈರ್ಯದಿಂದ ಮನೆಯಲ್ಲಿ 10,000 ರೂಪಾಯಿ ಚಿನ್ನ ತೆಗೆದುಕೊಂಡು ಮನೆ ಬಿಟ್ಟು ಓಡಿ ಹೋದ. ರಂಗ ಮಗನನ್ನು ಸಾಕಷ್ಟು ಹುಡುಕಿದ, ಆದರೆ ಮಗ ಪತ್ತೆ ಇಲ್ಲ.
1: ಜನಪದ ಗೀತೆ ಕುಮಾರಿ ಹಂಪಮ್ಮ ದ್ವಿತೀಯ PUC ವಿದ್ಯಾರ್ಥಿನಿಯಿಂದ.

0: కరుణిసు.
1: కుమార్ ముదుకప్ప స్వరచిత హనిగవన వాచన.
2: నన్న మొదలనే కవన, ఆకాశక్కె మెట్టులు ఇల్ల, సముద్రక్కె సేతువె ఇల్ల, నన్న నిన్న ప్రీతికె కొనే ఇల్ల. ఎరడనే కవన, ಕೋಗಿಲಿಗೆ ಆಡುವ ಆಸೆ, ಅಕ್ಕಿಗೆ ಹಾರುವ ಆಸೆ, ಮೀನಿಗೆ ಈಜುವ ಆಸೆ, ನವಿಲಿಗೆ ಕುಣಿಯುವ ಆಸೆ, ನನಗೆ ನಿನ್ನ ಪ್ರೀತಿಯ ಆಸೆ. ನನ್ನ ಮೂರನೇ ಕವನ, ಮನಸ್ಸಿನಲ್ಲಿ ಪ್ರೀತಿ ಇದೆ, ಕಣ್ಣಿನಲ್ಲಿ ಕೋಪ ಇದೆ, ಮುಖದಲ್ಲಿ ಮೌನ ಇದೆ, ಎದೆಯಲ್ಲಿ ಆಸೆ ಇದೆ, ಮಾತಿನಲ್ಲಿ ದೋಷ ಇದೆ, ಉಸಿರಿನಲ್ಲಿ ನನ್ನ ಹೆಸರು ಇದೆ. ನನ್ನ ನಾಲ್ಕನೇ ಕವನ, ಆಸೆ ಎಂಬ ಎದೆಯಲ್ಲಿ, ಪ್ರೀತಿ ಎಂಬ ಮನದಲ್ಲಿ, ನೆಲೆದಾಡ ನಕ್ಷತ್ರ ನಡುವೆ ಸದಾ ಪ್ರೀತಿ ಇರಲಿ ನಮ್ಮಿಬ್ಬರ ಹೃದಯದಲ್ಲಿ.
1: ಈಗ ಹಾಸ್ಯ, ಕುಮಾರ್ ದೇವರಾಜ ರೊಟ್ಟಿ. ಗಂಡ ಹೆಂಡತಿ ಇಬ್ರು ಇರ್ತಾರ ಮನೆಯಾಗ, ಒಂದು ಮಗು ಇರ್ತದ, ಹೆಂಡತಿ ಆಡ್ತಾಳ, ಗಂಡ ಆಫೀಸ್ಗೆ ಹೋಗಿರ್ತಾನ. ನಿಕ್ಕರ್ ಇಲ್ಲದ ಈ ಕೂಸು ಪಕ್ಕದಲ್ಲಿ, ರೇಷನ್ ಇಲ್ಲದ ಈ ಅಡಿಗೆ ಮನೆಯಲ್ಲಿ, ಅಡಿಗೆ ಮಾಡೋದು ಸುಳ್ಳು, ತಿನ್ನೋದು ಸುಳ್ಳು ಅಂತ ಹೆಂಡತಿ ಆಡ್ತಾಳೆ. ಗಂಡ ಬರ್ತಾನೆ, ಈ ಗ್ಯಾಸ್ ಅಂಗಡಿಗಿಂದು ರಜಾ ದಿನವಂತೆ, ಶಾಪೆಲ್ಲ ಕ್ಲೋಸ್ ಮಾಡ್ಯಾರೆ ಅಂತ ಗಂಡ ಹೇಳ್ತಾನೆ. ಆಮೇಲೆ ಅವನು ಹೋಗಿ ಹೋಟ್ಲಿಗೆ ದೋಸೆ ತಾಂಬರಕ್ಕೆ ಹೋಗ್ತಾನಂತ. ದೋಸೆ ತಾಂತಾನೆ, ಕುಣಿದು ಕುಣಿದು ಬಾರೆ, ಕುಣಲಿದು ನಲಿದು ಬಾರೆ, ಹೋಟೆಲ್ ದೋಸೆ ತಂದಿರುವೆ, ಒಳಗೆ ಚಟ್ನಿ ತಂದಿರುವೆ, ಬಾರೆ ತಿನ್ನು ಬಾ, ಬಾರೆ ತಿನ್ನು ಬಾ ಅಂತ ಅವನು ಹೇಳ್ತಾನೆ. ಹೆಂಡತಿ ಬರ್ತಾಳೆ, ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು, ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು, ಖಾಲಿ ದೋಸೆ ತಂದಿರುವೆ, ಕುಚ್ಚಿ ಬಡ್ತೀನಿ ತಿನ್ನು, ಬಾರು ಬಾರು ಸುಮ್ಮನೆ, ಬಾರೆ ಸುಮ್ಮನೆ ಅಂತ. ಇದು ಗಂಡ ಹೇಳ್ತಿದ್ದು. ಈಗ ಒಂದು ಹುಡುಗಿ ಕಾಲೇಜಿಂದ ಮನೆಗೆ ಹೋಗ್ತಿರ್ತಾಳೆ, ಒಬ್ಬನ ದಿನ ಬರ್ತಿರ್ತಾನೆ ಹುಡುಗ. ಬಂದ ತಕ್ಷಣ ಅವನ ಮೊಬೈಲ್ ಇರ್ತ, ಬಂದ ತಕ್ಷಣ ಜಲಕ ದಿಕ್ಕಲಾ ಜಲಕ ದಿಕ್ಕಲಾ.

0: ಆ ಜಾ ಅಂತ ಹೇಳ್ತಾರಂತೆ. ಆ ಹುಡುಗಿ ದಿನ ಬರ್ತಾನೆ ಮನೆ ಗೇಟ್ನವ್ರಿಗೆ ಹೋಗ್ತಾನೆ ಅವನು. ಹೋದ್ಮೇಲೆ ಅದು ಸುಮ್ಮನೆ ಹೇಳಿರ್ತಾನೆ ಫ್ರೆಂಡ್ಸಿಗೆ, ಫೋನೋ ಬರಲ್ಲ ಮತ್ತೆ ಸಿಮ್ ಇರ್ತಿಲ್ಲ ಯಾರು ಗೊತ್ತು. ಮಾಡಿದ ತಕ್ಷಣ ಜಲಕತಿ ಕ್ಲಾಜ್ ಅಂತ ಮಮ್ಮಿಗೆ ಹೇಳ್ತಾಳೆ ಹೋಗಿ. ಮಮ್ಮಿ ಮಮ್ಮಿ ಹುಡುಗ ನನ್ನ ಗೇಟ್ ಹತ್ರ ಬರ್ತಾನೆ, ಜಲಕತಿ ಕ್ಲಾಜ ದಲಕತಿ ಕ್ಲಾಜ ಅಂತ ಸಾಂಗಸ್ತಾನೆ ನೋಡಂತ. ಆಯ್ತು, ಇವತ್ತು ಸಾಯಂಕಾಲ ದಿನ ಟೈಮಿಂಗ್ ಹೇಳಿದೆ ಫಿಟ್ ಮಾಡ್ಕೊಂಡಿರ್ತಾರೆ ಅಮ್ಮ ಮಗಳಿಬ್ರು. ಬಂದ ತಕ್ಷಣ ಬರ್ತಾನೆ ಸೇಮ್ ಡೈಲಿ ಜಲಕತಿ ಕ್ಲಾಜ ಜಲಕತಿ ಕ್ಲಾಜ ಅಂತ ಅಷ್ಟೇ ಇರ್ತಾರೆ ಇಂಟೋನ್, ಮುಂದಕ್ಕೆ ಇರಲ್ಲ ಅದು. ಮತ್ತೆ ಅವಾಗ ಅಮ್ಮ ಕಂಪೌಂಡ್ ತಿಳ್ಕೊಂಡಿರ್ತಾಳ, ಪರಕೆ ಹಿಡ್ಕೊಂತಾಳ, ಏಕ ಬಾ ರಾಜ ಏಕ ಬಾ ರಾಜ ಅಂತಾಳ ಅಮ್ಮ. ಅಮ್ಮ ಅಂದ ತಕ್ಷಣ ಅವನು ತಿರುಗಿ ಮಾಡ್ತಾನೆ ರಿಂಗ್ಟೋನೇ ಚೇಂಜ್ ಬರ್ತಾಳ ಅಮ್ಮ ಕೇಳ್ತಾಳ ಅವನು ರಿಂಗ್ಟೋನ್ ಆನ್ ಮಾಡ್ತ. ಬಾಡಿ ಹೋದ ಬಳ್ಳಿಯಿಂದ ಹೋರಳಬಲ್ಲದೆ ಅಂತ ಅವನ ಫ್ರೆಂಡ್ ಕೇಳ್ತಾನೆ, ಯಾಕೋ ರಿಂಗ್ಟೋನ್ ಚೇಂಜ್? ಇಲ್ಲಪ್ಪ ನಿನ್ನೆ ಸಾಂಗ್ ರಿಮ್ಯಾಕ್ಸ್ ಆಗಿಬಿಡ್ತದ ಅಂತ. ಅಪ್ಪ ಕೇಳ್ತಾನೆ ಮಗನಿಗೆ, ಏನೋ ಗುಂಡ ನಿನ್ನೆ ಪಾರ್ಕ್ನಲ್ಲಿ ಯಾರ ಜೊತೆನೆ ಇದ್ದೆ ಅಂತಾನೆ. ಅಪ್ಪ ಮಗ ಹೇಳ್ತಾನೆ, ಅಪ್ಪ ನೀನೇ ತಾನಲ್ಲಪ್ಪ ಹೇಳಿದ್ದು ವಿದ್ಯೆ ಜೊತೆಗಿದ್ದೀರಿ ಏನಾದರೂ ಮಾಡ್ಬೋದಂತ, ಅದಕ್ಕೆ ವಿದ್ಯೆ ಜೊತೆಗಿದ್ದೆ ಅಂತ ಹೇಳಿದೆ.
1: ಈಗ ಕುಮಾರಿ ಈರಮ್ಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯಿಂದ ಕವಿ ಪರಿಚಯ.
2: ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಣ್ಣ ಕಥೆಗಳಿಗೆ ಜೀವ ತುಂಬುವ ಸಾಮರ್ಥ್ಯ ಹೊಂದಿದ ಸಮರ್ಥ ಲೇಖಕರು ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಪ್ರಖ್ಯಾತರಾದ ಇವರು ಮಾಸ್ತಿ ಕನ್ನಡದ ಆಸ್ತಿ ಎಂಬ ಹೆಸರಿಗೆ ಹೆಗ್ಗಳಿಕೆಯಾಗಿದ್ದಾರೆ. ಇವರು ಮಾಲೂರು ತಾಲೂಕಿನ ಕೋಲಾರ ಜಿಲ್ಲೆಯ ಮಾಸ್ತಿ ಎಂಬ ಹಳ್ಳಿಯಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ತಿರುಮಲಮ್ಮ ಎಂಬ ವೈಷ್ಣವ ಧರ್ಮದ ದಂಪತಿಗಳಿಗೆ ಕೀರ್ತಿ ತರುವ ಮಗನಾಗಿ 6ನೇ ಜೂನ್ 1886 ಜನಿಸಿದರು. ಮಾಸ್ತಿಯವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹೊಂಗೇನಹಳ್ಳಿಯ ಮಳವಳ್ಳಿ ಕೃಷ್ಣರಾಜಪೇಟೆಯಲ್ಲಿ ಮಾಡಿದರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿ ಹಿರಿಯ ಕನ್ನಡ ವಿದ್ವಾಂಸರಾಗಿ ಕನ್ನಡ ಸಾಹಿತ್ಯವನ್ನು ಮನಮುಟ್ಟುವಂತೆ ಬೋಧಿಸುತ್ತಿದ್ದರು. 1912 ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ಪಾಸು ಮಾಡಿದರು. MSc ಪರೀಕ್ಷೆ ಕಟ್ಟಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದರು. ನಂತರ ಮೈಸೂರು ಸರ್ಕಾರದಲ್ಲಿ 1914 ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸಕ್ಕೆ ಸೇರಿದರು. ಇವರು ಜೀವನ ಎಂಬ ಪತ್ರಿಕೆ ಸಂಪಾದಕರಾಗಿ 1944 1960 ತನಕ ಸುಮಾರು 20 ಕಾಲ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದರು. ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದ ಮಹನೀಯರಲ್ಲಿ ಇವರು ಕೂಡ ಒಬ್ಬರು. 1943-48 ಕನ್ನಡದ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಇವರು ಮುಖರ್ಜಿಯ ಮೂಕನ ಮಕ್ಕಳು, ಶ್ರೀರಾಮ ಪಟ್ಟಾಭಿಷೇಕ, ಕಥನ ಕವನ, ತಾವರೆ ಮುಂತಾದ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಶಾಂತ ಸಾವಿತ್ರಿ, ಕಾಕನಕೋಟೆ, ಪುರಂದರದಾಸ ಅನೇಕ ನಾಟಕಗಳನ್ನು ರಚಿಸಿದ್ದಾರೆ. ಇವರಿಗೆ 1974 ಕೇಂದ್ರ ಸಾಹಿತ್ಯ ಅಕಾಡೆಮಿ ಫಿಲಾಸಫಿ ಪ್ರಶಸ್ತಿ ಲಭಿಸಿದೆ. 1976 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ಪಡೆದಿದ್ದಾರೆ. 1961 ಮುಂಬೈನಲ್ಲಿ ನಡೆದ ಅಖಿಲ ಭಾರತ ಬರಹಗಾರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 1983 ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು 1986 ತಮ್ಮ ಹುಟ್ಟುಹಬ್ಬದಂದು ಕೊನೆಯುಸಿರೆಳೆದರು. ಆಗ ಅವರಿಗೆ 95 ವಯಸ್ಸಾಗಿತ್ತು.
1: ಈಗ ಕುಮಾರಿ ಶೈಲಜಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯಿಂದ ವಚನ.
3: ಬಸವಣ್ಣನವರ ವಚನಗಳು. ಮೊದಲನೇ ವಚನ: ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಐಶ್ವರ್ಯವೆನ್ನುವುದೊಂದು ದೊಡ್ಡ ದೆವ್ವ, ಸಾಮಾನ್ಯ ದೆವ್ವವಾದರೆ ನೀನು ಯಾರು, ಯಾಕೆ ಮೈಮೇಲೆ ಬಂದೆ, ಬಿಟ್ಟು ಹೋಗುತ್ತೀಯೋ ಇಲ್ಲವೋ ಎಂದು ಮಾಂತ್ರಿಕನ್ನು ಜಬರಿಸಿ ಕೇಳಿದೊಡನೆಯೇ ವಿವರ ಹೇಳುತ್ತದೆ. ಉಣ್ಣಲೋ ಕುಡಿಯಲೋ ಬಂದ ತನ್ನ ಬಯಕೆಯನ್ನು ಪ್ರಕಟಪಡಿಸುತ್ತದೆ. ಆ ಬಯಕೆಯನ್ನು ಈಡೇರಿಸಿದೊಡನೆ ಇಳಿದು ಹೋಗುತ್ತದೆ. ಆದರೆ ಐಶ್ವರ್ಯದ ಈ ದೊಡ್ಡ ದೆವ್ವ ಪತ್ತೆ ಕೇಳಿದರೆ ಹೇಳದು, ಎಲ್ಲರನ್ನೂ ಮೋಸ ಮಾಡಿ ರೂಪಗೊಂಡುದಾಗಿ ಬಯಕೆ ಕೇಳಿದರೆ ಹೇಳದು, ನೆರೆಹೊರೆಯರನ್ನೇ ಕೇರಿಯನ್ನೇ ಊರನ್ನೇ ಮುರಿದುಕೊಂಡು ಹೋಗಲು ಬಂದುದಾಗಿ ಯಾವ ಪ್ರಶ್ನೆಗೂ ಉತ್ತರಿಸದು. ತಾನೇ ಒಂದು ಯಕ್ಷ ಪ್ರಶ್ನೆಯಾಗಿ ಯಾವ ಮಂತ್ರಕ್ಕೂ ಸಗ್ಗುವುದಿಲ್ಲ. ಎಲ್ಲ ಮಂತ್ರವಾದಿಗಳು ತನ್ನ ತಂತ್ರಕ್ಕೆ ಸಿಲುಕಿದವರಾಗಿ ಯಾವ ಬೇವಿನ ಬೆತ್ತಕ್ಕೂ ಬಗ್ಗುವುದಿಲ್ಲ. ತನಗಿಂತ ನಾರಾದ ವಸ್ತು ಮತ್ತೊಂದಿಲ್ಲವಾಗಿ ಈ ಐಶ್ವರ್ಯದ ದೆವ್ವ ಹಿಡಿದವನ ಕಣ್ಣು ತೇಲುತ್ತಿರುತ್ತದೆ. ತಲೆ ನಿಲ್ಲುವುದಿಲ್ಲ, ಪ್ರಜ್ಞೆ ಇರುವುದಿಲ್ಲ, ಮುಸುಕುಟ್ಟುತ್ತಿರುತ್ತಾನೆ. ತನ್ನ ಬಳಿ ಬಂದವರು ನಿಂತವರು ಯಾರೂ ಅವನಿಗೆ ಕಾಣುವುದಿಲ್ಲ, ಏನೂ ಅವನಿಗೆ ಕೇಳುವುದಿಲ್ಲ. ಆ ಐಶ್ವರ್ಯದ ಹಳದಿಯ ಪಿತ್ತ ನೆತ್ತಿಗೇರಿ ಸರ್ಪ ಕಚ್ಚಿ ವಿಷವೇರಿದವರಿಗಿಂತಲೂ ಅಧಿಕವಾಗಿ ಸಂಧಿಯಲ್ಲಿ ಮುಳುಗಿರುತ್ತಾನೆ. ಅವನು ಸಹಜ ಸ್ಥಿತಿಗೆ ಬರುವುದು ಬಡತನ ಬಂದಾಗಲೇ. ಸಿರಿಗರ ಹೊಡೆದ ಆ ಶ್ರೀಮಂತನಿಗೆ ಬಡತನವೇ ಮಂತ್ರವಾದಿಯಾಗಿ ಅದು ಬಂದೊಡನೆ ಅವನು ಎಲ್ಲವನ್ನೂ ಅಯ್ಯ ಎನ್ನುತ್ತಾನೆ, ಏನು ಬಂದಿರಿ ಎನ್ನುತ್ತಾನೆ, ಕುಳ್ಳಿರಿ ಎನ್ನುತ್ತಾನೆ, ಕಾಲು ಹಿಸುಗುತ್ತಾನೆ ಎಂದು ಧನಮದಹಂದನನ್ನು ಗೇಲಿ ಮಾಡುತ್ತಿದ್ದಾರೆ ಬಸವಣ್ಣನವರು. ಎರಡನೇ ವಚನ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯ ಇತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವ ಇತ್ತು, ಆಚಾರವೆಂಬ ಕಾಯಿ ಇತ್ತು, ನಿಷ್ಪತ್ತಿ ಎಂಬ ಹಣ್ಣ ಇತ್ತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದೆತ್ತಿಕೊಂಡ. ಪರಶಿವವು ಲೀಲೆಯಿಂದ ಲಿಂಗವೆಂದು ಅಂಗವೆಂದು ಎರಡಾದಾಗ ಆ ಪರಶಿವನಲ್ಲಿರುವ ಶಕ್ತಿಯು ಲಿಂಗಸ್ಥಳದಲ್ಲಿ ಕಲೆಯಾಗಿಯೂ ಅಂಗಸ್ಥಳದಲ್ಲಿ ಭಕ್ತಿಯಾಗಿಯೂ ಆವರಿಸಿತು. ಲಿಂಗಸ್ಥಳದ ಶಕ್ತಿಯು ಪ್ರಪಂಚವನ್ನು ವರ್ಧಿಸುವಂತೆ ಮಾಡಿದರೆ ಅಂಗಸ್ಥಳದ ಭಕ್ತಿಯು ಪ್ರಾಪಂಚಿಕತೆಯನ್ನು ಕಳೆದು ಜೀವವನ್ನು ಮರಳಿ ಆ ಲಿಂಗದಲ್ಲಿ ಒಂದುಗೂಡಿಸುವುದು. ಅಂದರೆ ಭವಕ್ಕೆ ಅವತರಿಸಿದ ಜೀವ ತನ್ನ ಗಂಟಿದ ಪಶುತ್ವವನ್ನು ಕಳೆದುಕೊಂಡು ಪಶುಪತಿತ್ವವನ್ನು ಪಡೆಯಲು ಸಾಧಕನಿಗಿರಬೇಕಾದ ಮೂಲ ಬಂಡವಾಳ ಭಕ್ತಿ ಎಂದಾಯಿತು. ಆ ಭಕ್ತಿಯ ಆಧಾರದ ಮೇಲೆ ಗುರುದರ್ಶನ, ಆ ಗುರುದರ್ಶನದಿಂದ ಲಿಂಗದೀಕ್ಷೆ, ಆ ಲಿಂಗೋಪಾಸನೆಯಿಂದ ವೈಚಾರಿಕತೆ, ಆ ವೈಚಾರಿಕತೆಯಿಂದ ಆಚಾರ, ಆ ಆಚಾರದಿಂದ ಭಾವ ಪರಿಪಾಕ ಆಗುವುದು, ಆ ಭಾವ ಪರಿಪಾಕವು ಶಿವನಿಗೆ ಸಮರ್ಪಿತವಾಗುವುದು. ಹೀಗೆ ಜೀವನಿಗೆ ಮುಕ್ತಿ ಸ್ಥಿತಿಯು ಲಭಿಸುವ ಹಂತಗಳನ್ನು ಭೂಮಿಯಲ್ಲಿ ಬಿತ್ತಿದ ಬೀಜವು ಹಣ್ಣಾಗುವ ಪರಂಪರೆಯಲ್ಲಿ ಬಸವಣ್ಣನವರು ಚಿತ್ರಿಸಿದ್ದಾರೆ.
1: ಈಗ ಕುಮಾರಿ ವಿದ್ಯಾಶ್ರೀ ಭಾವಗೀತೆ.

0: ಈಗ ಕುಮಾರ್ ಕಿರಿಲಿಂಗ ವಿದ್ಯಾರ್ಥಿಯಿಂದ ಭಾಷಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ.
1: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಗೆ ಪಶ್ಚಿಮ ಬಂಗಾಳ ರಾಜ್ಯದಿಂದ ಆಯ್ಕೆಯಾಗಿ ಬಂದು ಭಾರತದ ಸಂವಿಧಾನವನ್ನು ರಚಿಸಿದರು. ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ, ಆಧುನಿಕ ಭಾರತದ ನಿರ್ಮಾತೃ ಎಂದು ಕರೆಯಲಾಗುತ್ತದೆ. ಜಗತ್ತೇ ಮೆಚ್ಚಿಕೊಳ್ಳುವಂಥ, ಭಾರತ ದೇಶನೇ ಹೆಮ್ಮೆ ಪಡುವಂಥ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ. ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡಿ ಎಂಬ ಗ್ರಾಮದಲ್ಲಿ 1891 ಏಪ್ರಿಲ್ 14 ರಾಮ್ಜಿ ಮತ್ತು ಭೀಮಬಾಯಿ ಇವರಿರುವರ ದಂಪತಿಗಳಿಗೆ 14 ಜ್ಯೇಷ್ಠ ಪುತ್ರರಾಗಿ ಅಂಬೇಡ್ಕರ್ ಅವರು ಜನಿಸಿದರು. ಪ್ರೌಢ ಶಾಲೆಯಲ್ಲಿ ಅಂಬೇಡ್ಕರ್ ವಾರ್ ಎಂಬ ಉಪಾಧ್ಯಾಯರು ಅಂಬೇಡ್ಕರ್ ಅವರನ್ನು ಭೀಮ್ ರಾಮ್ ರಾಮ್ಜಿ ಅಂಬೇಡ್ಕರ್ ಎಂದು ನಾಮಕರಣ ಮಾಡಿದರು. ಅಂದಿನಿಂದ ಅಂಬೇಡ್ಕರ್ ಅವರನ್ನು ಬಿ ಆರ್ ಅಂಬೇಡ್ಕರ್ ಎಂದು ಕರೆಯಲಾಯಿತು. 1961 ನ್ಯಾಷನಲ್ ಡಿವಿಡೆಂಟ್ ಫಾರ್ ಇಂಡಿಯಾ ಅಥವಾ ಭಾರತದ ರಾಷ್ಟ್ರೀಯ ಬಾಜ್ಯಾಂಗ ಎಂಬ ವಿಷಯವನ್ನು ಪ್ರಬಂಧವಾಗಿ ಮಂಡಿಸಿ ಡಾಕ್ಟರೇಟ್ ಎಂಬ ಪದವಿಗೆ ಇವರು ಪಾತ್ರರಾದರು. ಆಗ ಇವರನ್ನು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಗುರುತಿಸಲಾಯಿತು. ಅಂಬೇಡ್ಕರ್ ಅವರನ್ನು ಮಹಾನ್ ಸಮಾಜ ಸುಧಾರಕ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅಂಬೇಡ್ಕರ್ ಅವರು ಕೇವಲ ತಮ್ಮ ಸ್ವಾರ್ಥವನ್ನು ಬಯಸಿದ್ದರೆ ಅವರಿಗೆ ಸರ್ಕಾರದಲ್ಲಿ ಬೇಕಾದ ಸ್ಥಾನಮಾನಗಳು ಲಭಿಸುತ್ತಿದ್ದವು. ಆದರೆ ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಉಸಿರಿರುವವರೆಗೂ ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದರು. ಅಸ್ಪೃಶ್ಯತೆಯ ಕಾಯ್ದಿಡುವಿಕೆಯನ್ನು ಜಾರಿಗೆ ತಂದರು. ಸಮಾನತೆಗಾಗಿ ದುಡಿದರು. ಅಂಬೇಡ್ಕರ್ ಅವರನ್ನು ಅಭಿಮಾನಿಗಳು ಬಾಬಾ ಸಾಹೇಬ ಎನ್ನುತ್ತಾರೆ. 1912 ಅಂಬೇಡ್ಕರ್ ಅವರು BA ಪದವಿಯನ್ನು ಪಡೆದರು. ಜೀವನೋಪಾಯಕ್ಕಾಗಿ ಬರೋಡಾ ಮಹಾರಾಜರ ಬಳಿ ಕೆಲಸಕ್ಕೆ ಸೇರಿಕೊಂಡರು. ಈತನ ಶ್ರದ್ಧೆ, ಕರ್ತವ್ಯ, ನಿಷ್ಠೆ ಇವುಗಳನ್ನು ಗಮನಿಸಿದ ಬರೋಡಾದ ರಾಜ ಈತನನ್ನು ವಿಶೇಷ

0: ತರಬೇತಿಗಾಗಿ ಅಮೆರಿಕಕ್ಕೆ ಕಳುಹಿಸಿದರು. ಅಲ್ಲಿ ಎಂ ಎ PhD ಪದವಿಯನ್ನು ಪಡೆದು ಮರಳಿ ಭಾರತಕ್ಕೆ ಹಿಂದಿರುಗಿದರು. 1920 ಲಂಡನ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಕೂಡ ಇವರು ಪಡೆದಿದ್ದರು. 1948 ನವೆಂಬರ್ 4 ಸಂವಿಧಾನ ಕರಡು ಪ್ರತಿಯನ್ನು ಮಂಡಿಸಿದರು. ಅಂಬೇಡ್ಕರ್ ಅವರನ್ನು ಆಧುನಿಕ ಮನು ಕೂಡ ಎಂದು ಕರೆಯುತ್ತಾರೆ. 1951 ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿ 1956 ಅಕ್ಟೋಬರ್ 14 ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಿಸಿದರು. ಅದೇ ವರ್ಷ 1956 ಡಿಸೆಂಬರ್ 6 ಅಂಬೇಡ್ಕರ್ ಅವರು ಮರಣ ಹೊಂದಿದರು. ದೇಶದಲ್ಲಿ ಮೇಲು ಕೀಳು ಎಂಬ ಭಾವನೆ ತೊಲಗಲು ಅಗಲಿರುಳು ದುಡಿದ ಮಹಾತ್ಮರು ಅಂಬೇಡ್ಕರ್ ಅವರಾದರು. ಅವರು ನಮ್ಮ ದೇಶದ ಆಸ್ತಿ ಎಂದು ಹೇಳಲಾಗುತ್ತದೆ. ಇಂದು ಶೋಷಿತ ವರ್ಗಗಳು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾವೆ ಎಂದರೆ ಅದಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಅವರೇ ಕಾರಣ ಅಂತ ಹೇಳಬಹುದು.
1: ಈಗ ಕುಮಾರಿ ಶಿವಲಿಂಗಮ್ಮ ಹಾಗೂ ಗುರುಬಸಮ್ಮ ಇವರಿಂದ ಕಿರು ವಿನೋದ ನಾಟಕದ ಸಂವಾದ.
2: ಈಗಾಗಲೇ ನಮ್ಮ ಯಜಮಾನರು ಆಫೀಸ್ನಿಂದ ಮನೆಗೆ ಬಂದಿರ್ತಾರೆ. ಅವ್ರಿಗೊಂದು ಲೋಟ ಕಾಫಿ ಮಾಡಿಕೊಡ್ಬೇಕು. ಸಕ್ಕರೆ ಎಲ್ಲ ಮುಗಿದೋಗಿದೆ. ಈ ರತ್ನಕ್ಕನ ಮನೆಗೆ ಹೋಗ್ತೀನಿ. ರತ್ನಕ್ಕ, ರತ್ನಕ್ಕ, ರತ್ನಕ್ಕ,
3: ಏನ್ ಶಾಂತಕ್ಕ,
2: ಆರಾಮದಿಯಕ್ಕ?
3: ಹ್ಞೂ, ಕೆಲಸ ಎಲ್ಲ ಮುಗೀತು, ಬನ್ನಿ.
2: ಅಲ್ಲಕ್ಕ, ಒಂದು ಲೋಟ ಸಕ್ಕರೆ ಕೊಡು.
3: ಇನ್ನೊಂದ್ಸಲ ಹೇಳಿ.
2: ಸಕ್ಕರೆ ಕೊಡಕ್ಕ, ಒಂದು ಲೋಟ.
3: ಓಲೇನಾ, ಮೊನ್ನೆ ನಮ್ಮ ಯಜಮಾನರು ಓರಿಸದಲ್ಲಿ ಹೋಗಿ ತಂದ್ರು.
2: ಅದಲ್ಲಕ್ಕ, ಒಂದು ಲೋಟ ಸಕ್ಕರೆ ಕೊಡು.
3: ಏನ್ ಶಾಂತಕ್ಕ?
2: ಸಕ್ಕರೆ, ಸಕ್ಕರೆ
3: ನಕ್ಲಿಸಾ? ಮೊನ್ನೆ ನಮ್ಮ ಯಜಮಾನರು ನ್ಯೂಜಿಲೆಂಡ್ ದೇಶ ನೋಡಕ್ ಹೋಗಿದ್ರಲ್ಲ, ಆಗ ತಂದಿದ್ರು.
2: ನಾ ಅದನ್ನ ಕೇತ ಇಲ್ಲ ಶಾಂತಕ್ಕ. ಕಾಫಿ ಮಾಡಕ್ಕ ನಮ್ಮ ಯಜಮಾನ್ರಿಗೆ ಸಕ್ಕರೆ ಇಲ್ಲ, ಅದಕ್ಕೆ ಸಕ್ಕರೆ ಕೊಡು ಒಂದು ಲೋಟ.
3: ಸ್ವಲ್ಪ ಮೆತ್ತಗೆ ಹೇಳು ಶಾಂತಕ್ಕ.
2: ನೀನೇ ಕಿವಿಡಿನಾ, ಕಿವಿ ಕೇಳಲ್ವಾ ನಿನಗೆ? ಅದಕ್ಕೆ ಒಂದು ಲೋಟ ಸಕ್ಕರೆ ಕೊಡು.
3: ಡಾಬಾನಾ? ನಮ್ಮ ಯಜಮಾನ್ರು ಡೆಲ್ಲಿಗೆ ಹೋಗಿದ್ರಲ್ಲ, ಅಲ್ಲಿ ತಂದಿದ್ರು.
2: ನೀನು ಯಾರನ್ನು ಹೇಳ್ತಲತ್ತಿಕ್ಕಿ? ಅಲ್ಲಕ್ಕ, ಒಂದು ಲೋಟ ಸಕ್ಕರೆ ಕೊಡು.
3: ವಂಕೇನಾ? ಮೊನ್ನೆ ನಮ್ಮ ಯಜಮಾನ್ರು ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಕಾಯಿ ಓಡಿಸಲು ಹೋದಾಗ ತಂದಿದ್ರು.
2: ಸಕ್ಕರೆ ಕೊಡಕ್ಕ, ಸಕ್ಕರೆ ಒಂದು ಲೋಟ, ಒಂದು ಲೋಟ ಸಕ್ಕರೆ ಕೊಡಂದೆ.
3: ಉಂಗ್ರನಾ? ಇದು ಹೊಸದು. ಇದನ್ನ ನಮ್ಮ ಯಜಮಾನ್ರು ಉಡುಪಿ ಹೋಟ್ಲಿಗೆ ಊಟ ಮಾಡಕ್ ಹೋಗಿದ್ರಲ್ಲ, ಆಗ ನನ್ನ ನೆನಪಿಗಾಗಿ ತಂದಿದ್ರು.
2: ನಾ ಉಂಗ್ರ ಕೇತ ಇಲ್ಲ, ಏನು ಒಡವೆ ಕೇತ ಇಲ್ಲ, ಒಂದು ಲೋಟ ಸಕ್ಕರೆ ಕೇಳಕತ್ತೀನಿ. ಇಲ್ಲಾಂದ್ರೆ ಕೊಡು, ನಮ್ಮ ಮುಂದಿನ ಮನೆಗೆ ಹೋಗ್ತೀನಿ.
3: ಚೈನಾನಾ? ಇವು ಹೊಸವು. ಇವು 10 ತೊಲಿ ಶಾಂತಕ್ಕ. ಇವನ್ನ ಚೀನಾದಲ್ಲಿ ತಂದಿದ್ರು.
2: ನಾ ಚೈನಾ ಕೇತಿಲ್ಲ ಶಾಂತಕ್ಕ, ಒಂದು ಲೋಟ ಸಕ್ಕರೆ ಕೊಡು.
3: ಸ್ವಲ್ಪ ಮೆತ್ತ ಕೇಳು ಶಾಂತಕ್ಕ.
2: ನೀ ಕಿವಡಮ್ಮನ ಮುಂದೆ ಏನು ಹೇಳ್ತೀರ ಅಷ್ಟೇ ಐತೆ. ಒಂದು ಲೋಟ ಸಕ್ಕರೆ ಕೊಡು.
3: ಸೀರೆನಾ? ಇದು ಹೊಸದು, ಚೆನ್ನಾಗಿದೆ ತಾನೇ. ಇದು ರೇಷ್ಮೆ ಸೀರೆ, ಇದ್ರ ಬೆಲೆ 50,000 ರೂಪಾಯಿ. ಇದನ್ನ ಸಿಂಗಾಪುರ್ನಲ್ಲಿ ಕಳ್ಳಕುಳ್ಳ ಸಿನಿಮಾ ನಡೆಸಲು ನೋಡಲು ಹೋದಾಗ ಅಲ್ಲಿ ತಂದಿದ್ರು.
2: ರತ್ನಕ್ಕ, ಒಂದು ಲೋಟ ಸಕ್ಕರೆ ಕೊಡು.
3: ಇನ್ನೊಂದ್ಸಲ ಹೇಳು ಶಾಂತಕ್ಕ.
2: ಒಂದು ಲೋಟ ಸಕ್ಕರೆ ಕೊಡು.
3: ಸಕ್ಕರೆನಾ? ನಮ್ಮ ಮನೇಲಿ ಎಲ್ಲ ಸಕ್ಕರೆ ಮುಗ್ದೋಗಿತ್ತು. ಈ ತಾನೇ ನಿಮ್ ಮನೆಗೆ ಬಟ್ಲ ಹಿಡ್ಕೊಂಡ್ ಬರ್ಬೇಕಂತಿದ್ನಲ್ಲಕ್ಕ.
2: ಒಬ್ಬ ಇಷ್ಟೊತ್ತು ಕಾಣದ ಮುಂದೆ ಕಿನ್ನೋರಿ ಬ್ಯಾಸ್ಟ್ ಹೆಂಗಾಯ್ತು? ನನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತು. ಹೋದ್ರು ಹೋಲು ಬಿಡ ಅಂತ ನಾನು ದನಿ ಎಲ್ಲ ಕಳ್ಕೊಂಡೆ. ಇಷ್ಟೊತ್ತಿಗೆ ಮನೆಗೆ ಬಂದಿರುತ್ತಾರೆ, ನಾ ಹೋಗ್ತೀನಿ. ಕಿವಿಡ ಮುಂದೆ ಅಷ್ಟಿದ್ರೆ ಅಷ್ಟೇ.
1: ಇದುವರೆಗೆ ಮಾನ್ವಿ ತಾಲೂಕಿನ ಕವಿತಾಳ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ನಿರೂಪಣೆ ಶ್ರೀ ಶಿವಶರಣಯ್ಯ, ಸೊಪ್ಪಿಮಠ.

0: ಹಾಳಾದ್ಕೆಮ್ಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
1: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ?
0: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಲು ಓಯಕ್ಕೆ ಇಲ್ಲ ಅಂತದೆ.
1: ಕೆಮ್ಲು ಏನ್ ಕೆಲಸ ಮಾಡ್ತೀಯ ನೀನು?
0: ರೈತ ಸ್ವಾಮಿ.
1: ಅಲ್ಲ, ಎಷ್ಟ್ ಜನ ಮಕ್ಳು ನಿಂಗೆ?
0: ಮೂರುವರೆ ಅವೆ, ಮೂರ್ ಮಕ್ಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲದೆ.
1: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
0: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
1: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
0: ಏ ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ, ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
1: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
0: ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ಕಿಲೋಮೀಟರ್ ನಡ್ಕೊ ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೇನೆ.
1: ಆಮೇಲೆ
0: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
1: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
0: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
1: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ, ಅವಳೇನ್ ಮಾಡ್ತಾಳೆ? ಹೇಳ್ತೀನಿ,
0: ಅವ್ನ್ ಮನೇಲೆ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
1: ಓ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀನಿ?
0: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನ್ ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ.
1: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
0: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
1: ಅಂದ್ರೆ ನೀನ್ ಹಾಕ್ಲಿ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
0: ಹ್ಞೂ, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೆ ಇರ್ತಾಳೆ.
1: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
0: ಹ್ಞೂ. ಮತ್ತೆ
2: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.
3: ಶೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6 ಗಂಟೆ ಆಗುತ್ತಲಿದೆ. ಕಾರ್ಯಕ್ರಮ ವಿವರಣೆ. ನಿಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ಳುವಂತಹ ಸಮಯ. ಕಾರ್ಯಕ್ರಮ ವಿವರಣೆ ನಂತರ ಇಂದು ಸಂಜೆ 6:10 ಪ್ರಕಟಣೆಗಳನ್ನು ಆಲಿಸಬಹುದು. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ. ಇನ್ನು 6:51 ಮ್ಯಾಂಚೆಸ್ಟರ್ ನಗರದ ಓಲ್ಡ್ ಟ್ರಾಫಿರ್ಡೋ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯುವ ICC ಮಹಿಳಾ ವಿಶ್ವಕಪ್ T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ ಆಲಿಸಬಹುದು. 7:35 ಕನ್ನಡದಲ್ಲಿ ವಾರ್ತೆಗಳು. ಇನ್ನು 7:40 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಕಾರ್ಯಕ್ರಮ ಮುಂದುವರೆಯುವುದು. 8:45 ಸಮಾಚಾರ ಸಂಧ್ಯಾ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ಇನ್ನು 9:16 ಆಟದ ಕೊನೆಯವರೆಗೆ ICC ಮಹಿಳಾ T20 ವಿಶ್ವಕಪ್ ನೇರ ವೀಕ್ಷಕ ವಿವರಣೆಯನ್ನು ಕೇಳುವಿರಿ. ನಂತರ ಅಮರ ಮಧುರ ಹಳೆಯ ಕನ್ನಡದ ಚಿತ್ರಗಳನ್ನು ಆಲಿಸಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮ ವಿವರಣೆ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಇನ್ನು 6:30 ದಿವಾಕರ್ ಹೆಗಡೆ ಅವರಿಂದ ಚಿಂತನೆ ಕೇಳುವಿರಿ ರಾಜ್ಯವ್ಯಾಪಿಯಲ್ಲಿ. 6:35 ಜನಪದ ಗೀತೆಗಳು, 7:15 ಭಾವಗೀತೆಗಳನ್ನು ಆಲಿಸಬಹುದು. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸಬಹುದು. ಚಿತ್ರಗೀತೆಗಳನ್ನು ಆಲಿಸಬಹುದು ನಾಳೆ ಬೆಳಗ್ಗೆ 7:45. 8:00 ಸಮಾಚಾರ ಪ್ರಭಾತ್, 8:50 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ. ಇನ್ನು 8:30 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಪ್ರಸಾರವಾಗಲಿದೆ. 9:00 ಪ್ರಕಟಣೆಗಳನ್ನು ಆಲಿಸಬಹುದು. 9:05 ಭಾವಗೀತೆಗಳು. 9:30 ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರುವುದು.

ಇನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ, ಆರೋಗ್ಯ ತಜ್ಞೆ ಚಂದ್ರಮತಿ ರೋಕಡೆ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆಗಳನ್ನು ಆಲಿಸಬಹುದು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ DMS ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತಸ್ವಾಮಿ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ PM ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ವಾಚನವನ್ನು ಮಾಡಲಿದ್ದಾರೆ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡಯ್ಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರ್ ನಾರಾಯಣ. ಮಧ್ಯಾಹ್ನ 2 ಗಂಟೆಗೆ ಮಿಡ್ ಡೇ ನ್ಯೂಸ್, 2:15 ಹಿಂದಿ ಸಮಾಚಾರ ದೆಹಲಿ ಕೇಂದ್ರದಿಂದ, 3 ಗಂಟೆಗೆ FM 101.3 MHz ಕಾರ್ಯಕ್ರಮಗಳು ಮುಂದುವರೆಯುವುದು. 5 ಗಂಟೆಗೆ ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ಸಂಜೆ 5:30 ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಎತ್ತ, ಈ ಕುರಿತು ಒಂದು ಅವಲೋಕನ. ಭಾಗವಹಿಸುತ್ತಾರೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯರಾದ ಶಿವಲೀಲಾ ಸ್ಥಾವರಮಠ್ ಮತ್ತು ಲೀಲಾವತಿ ಬಿರಾದಾರ್ ಅವರೊಂದಿಗೆ, ಪ್ರಸ್ತುತಿ ವೆಂಕಟೇಶ್ ಬೇವನಮೆಂಚಿ. ಇನ್ನು ಸಂಜೆ 6:10 ಪ್ರಕಟಣೆಗಳನ್ನು ಆಲಿಸಬಹುದು. 6:15 ಭಾವಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ ರಾಜ್ಯವ್ಯಾಪಿಯಲ್ಲಿ. 6:40 ಪ್ರದೇಶ ಸಮಾಚಾರವನ್ನು ಕೇಳುವಿರಿ. 6:51 ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗದಲ್ಲಿ, ಸಿರವಾರ ತಾಲೂಕಿನ ಹೀರಾ ಗ್ರಾಮದ ಕೃಷಿ ಸಖಿ ಆಫ್ರಿನ್ ಅವರೊಂದಿಗೆ ಮಾತುಕತೆ. ನಂತರ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆಯನ್ನು ಆಲಿಸಬಹುದು. 7 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮ. 7:35 ಚಿತ್ರಗೀತೆಗಳನ್ನು ಕೇಳುವಿರಿ. ರಾತ್ರಿ 8 ಗಂಟೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಪ್ರಸ್ತುತಿ ವೆಂಕಟೇಶ್ ಬೇವನಮೆಂಚಿ. 8:30 ಜನಪದ ಸಂಗೀತ ಕಾರ್ಯಕ್ರಮ. 8:45 ಸಮಾಚಾರ ಸಂಧ್ಯೆ. 9 ಗಂಟೆಗೆ ಇಂಗ್ಲೀಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ಇನ್ನು 9:15 ಭಾವಗೀತೆಗಳನ್ನು ಕೇಳುವಿರಿ. ರಾತ್ರಿ 9:30 ದೊಡ್ಡಾಟ, ಕೃಷ್ಣಾರ್ಜುನರ ಕಾಳಗ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುಗಾರಿಕೆ, ಗಿರಿಜಾದೇವಿ ಅವರಿಂದ. 10:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಕೇಳಿದ ಬಲ ಶತ್ರು ಬಾಂಧವರೇ, ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ ಸರಿಯಾಗಿ 6:05 ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಆಲಿಸಬಹುದು.

ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
5: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
5: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಪ್ರಜಾಪ್ರಭುತ್ವದ ಮೂಲ ಬೆಳಕು ಚುನಾವಣೆ. ತಪ್ಪದೆ ಮತ ಚಲಾಯಿಸಿ. ಚುನಾವಣೆಗೆ ಅರ್ಥಪೂರ್ಣತೆ ತರುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ.

0: ಸಮಯ 6:16.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಭಾವಗೀತೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸತ್ಯಾನಂದ ಪತ್ರೋಟ ಅವರ ಒಂದು ರಚನೆಯನ್ನ ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

0: ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಎಂ ಆರ್ ಕಮಲ ಅವರ ರಚನೆಯಲ್ಲಿ ಒಂದು ಮೂಡಿಬಂದಂಥ ಒಂದು ಭಾವಗೀತೆಯನ್ನು, ಸಂಗೀತ ಶ್ರೀ ಅಶ್ವಥ್ ಅವರದು.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ओडिशा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಭಾವಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ರಚನೆಯನ್ನು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

ಶ್ರೋತೃ ಬಾಂಧವರು, ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ ಸರಿಯಾಗಿ 6:37 ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:41 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬಾಯ್ ಗರ್ಲ್,
2: ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ?
1: ನೋ ಶೇರಿಂಗ್.
0: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
5: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪ್ ಅಲ್ಲೆಲ್ಲ.
4: ನಿಂಗೆ ನೆನಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
5: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
4: ದೇವ್ರದೇ ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
5: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
4: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನರಿಸಿ, ಡ್ರಗ್ಸ್ ಅಲ್ಲ.
6: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
7: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ಏಕೆಂದರೆ ನೀರು ಜೀವಜಲ.
6: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯದ ಐವರಿಗೆ ಇದೇ ಮಂಗಳವಾರ ರಾಷ್ಟ್ರಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ವಿಶ್ವಾದ್ಯಂತ ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯವಾಕ್ಯದೊಂದಿಗೆ ಎಲ್ಲೆಡೆ ಯೋಗಾಸನ ಪ್ರದರ್ಶನಗಳೊಂದಿಗೆ ಅದರ ಮಹತ್ವವನ್ನು ತಿಳಿಸಲಾಯಿತು. ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಬಳಿಕ ಮಾತನಾಡಿದ ಅವರು, ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾದ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಅತ್ಯಂತ ವಿಶ್ವಾಸಾರ್ಹ ಸಾಧನವಾಗಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜೀವನ ಶೈಲಿಯು ಅನೇಕ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಸೃಷ್ಟಿಸಿದ್ದು, ಯೋಗವು ಆರೋಗ್ಯಕರ ದೇಹ, ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಯೋಗ, ಪ್ರಾಣಾಯಾಮ ಮತ್ತು ಜ್ಞಾನವನ್ನು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕಾದ ಅಗತ್ಯವಿದ್ದು, ಪ್ರತಿದಿನ ಕೆಲವೇ ನಿಮಿಷಗಳ ಯೋಗಾಭ್ಯಾಸವು ಅನೇಕ ರೋಗಗಳಿಂದ ರಕ್ಷಿಸಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂದರು. ಈ ವೇಳೆ ಸಚಿವರಾದ ಯುಟಿ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ದೈಹಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಇಂದು ಆಯೋಜಿಸಿದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ವಿವಿಧ ಕಾರಣಗಳಿಂದ ಜನರು ಮಾನಸಿಕ ಒತ್ತಡಗಳಿಂದ ಬಳಲುತ್ತಿದ್ದಾರೆ. ಅತಿಯಾದ ಮೊಬೈಲ್ ಅವಲಂಬನೆಯಿಂದಾಗಿ ಖಿನ್ನತೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಹಾರವಾಗಿದೆ ಎಂದರು. ಯೋಗ ಕೇವಲ ಒಂದು ದಿನದ ಆಚರಣೆಗೆ

0: ಸೀಮಿತವಾಗದೆ ಜನರ ಬದುಕಿನ ಭಾಗವಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಗದಗದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜರುಗಿದ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ, ಯೋಗದಿಂದ ಆರೋಗ್ಯಕರ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ತಿಳಿಸಿದರು. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಕೆಎಸ್ ನವೀನ್ ಪಾಲ್ಗೊಂಡರು. ಯೋಗದಿಂದ ದೈಹಿಕ ಆರೋಗ್ಯದ ಜೊತೆಗೆ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಆರೋಗ್ಯಕರ ಜೀವನಕ್ಕಾಗಿ ನಿತ್ಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಕರೆ ನೀಡಿದರು. ಕಾರವಾರದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡಲಿವೆ ಎಂದು ತಿಳಿಸಿದರು. ವಿಜಯಪುರದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹರೀಶ ಎ, ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಒಗ್ಗೂಡುತ್ತದೆ. ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುವುದಲ್ಲದೆ ಸದೃಢವಾಗಿ ಇರಬಹುದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ ಮಾತನಾಡಿ, ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಯೋಗ ಅತ್ಯುತ್ತಮ ಸಾಧನವಾಗಿದ್ದು, ನಿಯಮಿತ ಯೋಗಾಭ್ಯಾಸವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಮಂಟಗೋಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜಿತ್ ಕುಮಾರ್ ಮತ್ತಿತರರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಯೋಗಪಟುಗಳು ವಿವಿಧ ಆಸನಗಳ ಪ್ರದರ್ಶನದ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶ್ರೀರೂಪ, ಭಾರತ ಯೋಗ ಪರಂಪರೆಯ ದೇಶವಾಗಿದ್ದು ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ ಎಂದು ತಿಳಿಸಿದರು. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಕೆ ರಾಜಶೇಖರ ಬಸವರಾಜ ಹಿಟ್ನಾಳ್, ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ಪ್ರಕೃತಿಯೊಂದಿಗೆ ಜೋಡಿಸುವ ಮಹಾನ್ ಶಕ್ತಿ ಯೋಗಕ್ಕಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಉತ್ತಮ ಮಾನಸಿಕ ಮತ್ತು ದೈಹಿಕ ಸದೃಢತೆ ಹಾಗೂ ಸಮತೋಲನಕ್ಕೆ ಯೋಗಾಭ್ಯಾಸ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮಡಿಕೇರಿಯಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದೆ ಎಂದರು. ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಆವರಣದಲ್ಲಿ ವಿಶೇಷ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರಮೇಶ ಬಂಡಿಸಿದ್ದೇಗೌಡ, ಕಾರ್ಯಕ್ರಮದಲ್ಲಿ ಕ್ರಮಬದ್ದ ರೀತಿಯಲ್ಲಿ ಯೋಗ ಮಾಡುವುದರಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು, ದೈಹಿಕ ಸಮಸ್ಯೆಗಳು ದೂರವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು, ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ವಿವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನಿಗದಿಗಿಂತ 2 ಪಟ್ಟು ನೀರು ಬಿಡಲಾಗಿದೆ. ಆದಾಗ್ಯೂ ಈಗ ಮಳೆ ಕೊರತೆಯಿಂದ ಸಂದರ್ಭದಲ್ಲಿ ನೀರಿಗಾಗಿ ಒತ್ತಡ ಹೇರುವುದು ಸೂಕ್ತವಲ್ಲ ಎಂದರು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯವಾಗಿದೆ. ಈ ಯೋಜನೆ ಅನುಷ್ಠಾನವಾದರೆ ಎರಡೂ ರಾಜ್ಯಗಳಿಗೂ ಲಾಭವಾಗಲಿದೆ ಎಂದು ಅವರು ತಿಳಿಸಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ಇದೇ 23 ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೇಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇಂದು ನೀಟ್ ಯುಜಿ ಮರುಪರೀಕ್ಷೆ ಸುಗಮವಾಗಿ ನಡೆಯಿತು. ಬೆಂಗಳೂರಿನ 68, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8, ಚಿಕ್ಕಬಳ್ಳಾಪುರ ಜಿಲ್ಲೆಯ 6, ಹಾವೇರಿಯಲ್ಲಿ 5 ಪರೀಕ್ಷಾ ಕೇಂದ್ರ ಸೇರಿದಂತೆ ಇತರೆಡೆ ಯಾವುದೇ ಲೋಪವಿಲ್ಲದಂತೆ ಮರುಪರೀಕ್ಷೆ ನಡೆಯಿತು. ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿತ್ತು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿತ್ತು. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದ್ದರು. ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತಿತರ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷಕ್ಕೆ ಶ್ರಮಪಟ್ಟ ಪ್ರತಿ ನಾಯಕರಿಗೆ ಮುಂದೆ ಉತ್ತಮವಾದ ಭವಿಷ್ಯವಿದೆ ಎಂದರು. ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಬೆಂಗಳೂರು ಎಚ್ಎಎಲ್ ಜಿಕೆವಿಕೆಯಲ್ಲಿ 3 ಸೆಂಟಿಮೀಟರ್, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2, ಬೀದರ್ನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನ ರಾಜ್ಯದ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ರಾಜ್ಯದ 5ರಿಗೆ ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
4: ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಫುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ.
5: ಆಕಾಶವಾಣಿ ಸಮಯ 6 ಗಂಟೆ.
6: ಸಮಯ 6:51 ಈಗ ಕೇಳಿ. ಮ್ಯಾಂಚೆಸ್ಟರ್ ನಗರದ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯುವ ಐಸಿಸಿ ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾವತಿ ಅವರು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೇನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ, ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಕರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್

0: ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡಿದ್ದ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ 2000ಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಾದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಖ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರಸಂಪರ್ಕ ಇಲಾಖೆಯು ನವದೆಹಲಿಯ ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು. ಗೃಹ ವ್ಯವಹಾರಗಳ ಸಚಿವಾಲಯ, ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ವಿಶೇಷ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ ನಿರ್ದೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು 2:30 PM ಸಂಜೆ 5

0: ಹದಿನೈದರವರೆಗೆ ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ಗಳ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದು ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಾ?
1: ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ.
0: ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ನಮಸ್ಕಾರ, ಒಲವಿನ ಆಲಾಪಕ್ಕೆ ಎಲ್ರಿಗೂ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಪ್ರೀತಿ ಅನ್ನೋದು ಅನುವಾದಕ್ಕೆ ಸಿಗದ ಭಾಷೆ. ಆ ಭಾಷೆ ಅತ್ಯಂತ ಸುಂದರವಾಗಿ ಮಾತಾಡಿದ್ದು ಪತ್ರಗಳಲ್ಲಿ ಮಾತ್ರ. ಒಂದಷ್ಟು ಹಾಡುಗಳಿವೆ, ಕೇಳಿದ ಕೂಡಲೇ ನಮ್ಮನ್ನ ಆ ಹಳೆಯ ಕಾಲಕ್ಕೆ ಕರೆದೊಯ್ಯುತ್ತವೆ. ಇಂಕಿನ ವಾಸನೆ, ಅಂಚೆ ಅಣ್ಣನ ಕಾಯುವಿಕೆ, ಪ್ರತಿ ಪದದಲ್ಲೂ ನಡಗುವಂತಹ ಪ್ರೀತಿಯ ಕಂಪನ, ಇವೆಲ್ಲವನ್ನ ನೆನಪಾಡುತ್ತೆ. ಮನಸ್ಸಿನ ಮಾತುಗಳನ್ನೆಲ್ಲ ಅಕ್ಷರಗಳಲ್ಲಿ ತುಂಬಿ ಹೃದಯವನ್ನೇ ಅಂಚೆ ಚೀಟಿಯೊಳಗೆ ಕೊಟ್ಟು ಕಳಿಸ್ತಿದ್ದಂಥ ಕಾಲ ಅದು. ಅಂಥ ಪತ್ರಗಳ ನೆನಪು ತರುವ, ಪ್ರೀತಿಯನ್ನೇ ಅಕ್ಷರವಾಗಿಸಿದ ಹಾಡುಗಳ ಜೊತೆ ಇವತ್ತು ಒಲವಿನ ಆಲಾಪದಲ್ಲಿ ನಾವು ಸಾಗೋಣ. ಬನ್ನಿ, ಕಾಗದದ ಪ್ರೀತಿಯ ಲೋಕಕ್ಕೆ ಜೊತೆಯಾಗಿ ಹಾರೋಣ, ಹಾಡೋಣ. ಹಾಳೆ ಹರಿಬಹುದು, ನಾಳೆ ಮರಿಬಹುದು. ಆಗದ ಹೋಗದ ಕಾಗದಕ್ಕೆ ಕಾಯೋ ಮೂರ್ಖಳು ನಾನೆಲ್ಲ ಅಂತಾಳೆ ಹುಡುಗಿ. ಆದ್ರೆ ಕೊನೆಗೆ ಗೆಲ್ಲೋದು ಹುಡುಗನ. ನಿನ್ನ ಪ್ರೀತಿಯೊಂದೇ ನನ್ನ ದೇವರನ್ನು ಶರಣಾಗತಿ. ಎಂಥ ಪ್ರೇಮದ ಪರಿ ಅಲ್ವಾ? ಮೊದಲ ನೋಟದ ಮಿಂಚು, ಪತ್ರದ ಮೂಲಕ ಚಿಮ್ಮಿದ ತುಂಟ ಜಗಳ, ಸಂಶಯ ನಂಬಿಕೆಗಳ ಹಗ್ಗ ಜಗ್ಗಾಟದಲ್ಲಿ ಕೊನೆಗೆ ನಿನ್ನ ಪ್ರೀತಿಯೇ ದೇವರು ಅಂತ ಶರಣಾಗೋ ಮುಗ್ಧ ಪ್ರೇಮಗೀತೆ ಇದು. ಕೇಳಿ, ಎಂಜಾಯ್ ಮಾಡಿ.

0: ಜಗಮಲಗುವ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ನೀವ್ ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥು. ಓಲೆಗಳ ಓಲೈಕೆಯಲ್ಲಿ ನಾವು ಸಾಗ್ತಾ ಇದ್ದೀವಿ. ಅಂಚೆಯಣ್ಣನಿಗಾಗಿ ಕಾದ ಕಣ್ಣುಗಳು, ಲಕೋಟೆ ತೆರೆದಾಗ ನಡುಗಿದ ಕೈಗಳು, ಕಾಯುವಿಕೆಯಲ್ಲೇ ಇದ್ದ ಸುಖವನ್ನ ಹಾಡಾಕಿಸಿದಂತಹ ಹಾಡುಗಳು ಇವತ್ತಿನ ಒಲವಿನ ಆಲಾಪದಲ್ಲಿ. ಮುಖ ನೋಡದ, ಹೆಸರು ತಿಳಿಯದ ಇಬ್ಬರು ಕೇವಲ ಪತ್ರಗಳ ಮೂಲಕ ಪ್ರೀತಿಸಿ ವಿರಹದಲ್ಲೇ ಸುಖ ಕಂಡು ಓಲೆಗಳೇ ಬಾಳಾಗಿದೆ, ಓದುವುದೇ ಗೀಳಾಗಿದೆ ಅಂತ ಕಾಯುವಿಕೆಯನ್ನೇ ಸಂಭ್ರಮಿಸುವ ಒಂದು ಅಪರೂಪದ ಪ್ರೇಮ ಗೀತೆ. ಯಾವುದು ಅಂತ ಈಗಾಗ್ಲೇ ಗೊತ್ತಾಗಿರುತ್ತೆ. ಕೇಳಿ ಕುಶಲವೇ ಕ್ಷೇಮವೇ, ನೀವ್ ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥು.

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಮೊಬೈಲ್ ಇಲ್ಲದ ಕಾಲದಲ್ಲಿ ಇಂಕ್ಗಳಲ್ಲಿ ನೆನ್ನಂತಹ ಅಕ್ಷರಗಳೇ ಹೃದಯವನ್ನ ಮಾತಾಡಿಸ್ತಾ ಇದ್ವು. ಕಾಲದ ಬಾನುಲಿಗೆ ಕೋಗಿಲೆಯ ಸಂದೇಶ, ಹಳೆಯದರ ನೆನಪು, ಹೊಸತನದ ಜೊತೆ ಬೆರೆತಿರುವ ರಾಗ, ಮೇಘದ ಕಾಲದಿಂದ ನಿಮ್ಮ ಮೊಬೈಲ್ ಕಾಲದವರೆಗಿನ ಪ್ರೀತಿಯ ಪಯಣ ನೆನಪಿಸೋ ಮತ್ತೊಂದು ಗೀತೆ, ಮೇಘದೋತ್ತರ ಕಾಲದ ಮೇಘ ಸಂದೇಶದಿಂದ ಇಂದಿನ ರಾಗ ಸಂದೇಶದವರೆಗೂ ಪ್ರಸ್ತುತವಾಗಿರುವಂತಹ ಹಾಡು, ಮೋಹದಿಂದ ಸ್ನೇಹಕ್ಕೆ,
4: ಪತ್ರದಿಂದ ಮಿತ್ರನಿಗೆ
1: ರೂಪ ಬದಲಾದರೂ ಭಾವನೆ ಬದಲಾಗದ ಪ್ರೀತಿಯ ಕಥೆಯನ್ನ ಅಂದು ವರ್ಸಸ್ ಇಂದು ಶೈಲಿಯಲ್ಲಿ ಹೇಳೋ ಒಂದು ಕಾವ್ಯಮಯ ಹಾಡು ಇದು.
4: ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್.

ಒಂಬತ್ತು ಗಂಟೆ 15:45 ಇದು ನಿಮ್ಮ ಸುಕೂನ್ ಕೇಪಲ್ ಕಾರ್ಯಕ್ರಮದ ಹೊತ್ತಿನಲ್ಲಿ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಚಂದದ ಗೀತೆಯೊಟ್ಟಿಗೆ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಮಮತಾ.

ಪರ್ದೇಸಿ ಚಿತ್ರದ ಗೀತೆ ಮೀನಾ ಕಪೂರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಅನಿಲ್ ಬಿಸ್ವಾನರು ಈ ಗೀತೆಗೆ ಸಂಗೀತವನ್ನ ಒದಗಿಸಿದ್ರು. ಈ ಒಂದು ಪರ್ದೇಸಿ ಚಿತ್ರದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಈ ಪರ್ದೇಸಿ ಚಿತ್ರದಲ್ಲಿ ಅಭಿನಯವನ್ನ ಮಾಡಿರುವಂತಹ ಹಾಗೂ ತನ್ನ ಅಭಿನಯದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಂತಹ ಅಂಕಲ್ ಡೇವಿಡ್ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಡೇವಿಡ್ ಅಬ್ರಾಹಂ ಚ್ಯೋಲ್ಕರ್ ಇವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ ನಾವು ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಎಫ್ಎಂ ರೇನ್ಬೋ 101.3 ಸುಕೂನ್ ಕೇಪಲ್ನಲ್ಲಿ. 1908 ಇಸ್ವಿಯಲ್ಲಿ 21 ಜೂನ್ ಅಂದ್ರೆ ಇವತ್ತಿನ ತಾರೀಖಿನಲ್ಲೇ ಅಂಕಲ್ ಡೇವಿಡ್ ಅವರು ಜನ್ಮವನ್ನ ತಳ್ಳಿದ್ದು. ಅನೇಕ ಚಲನಚಿತ್ರಗಳ ಮೂಲಕ ಎಂದಿಗೂ ಎಲ್ಲರ ಮನಸ್ಸಿನಲ್ಲಿ ನೆಲೆಸುವಂತಹ ಅಂಕಲ್ ಡೇವಿಡ್ ಅವರು ಅಭಿನಯಿಸಿರೋ ಒಂದಷ್ಟು ಚಲನಚಿತ್ರ ಗೀತೆಗಳ ಗುಹುಗುಚ್ಚ ನಿಮ್ಮನ್ನ ಬಂದು ತಲುಪುತ್ತೆ. ಈ ಹೊತ್ತಲ್ಲಿ ಕೇಳ್ತಾ ಇರಿ, ಜೊತೆಯಾಗೇರಿ. ಇದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

ಕೇಳ್ತಾ ಇರೋದು ಸುಕುನ್ ಕೇಪಲ್, ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್ ನಲ್ಲಿ. ಸಂಗೀತ ಸಾಮ್ರಾಟ್ ತಾನ್ಸೇನ್ ಚಿತ್ರದ ಗೀತೆ ಮೊದಲಿಗೆ ಮೂಡಿ ಬಂದದ್ದು ಮಣ್ಣಾಡಿ ಅವರ ದನಿಯಲ್ಲಿ, ಶೈಲೇಂದ್ರ ಅವರ ಸಾಹಿತ್ಯ, ಎಸ್ ಎನ್ ತ್ರಿಪಾಠಿ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆಯ ನಂತರ ಶೈಲೇಂದ್ರ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರು ಸಂಗೀತ ನೀಡಿದಂತಹ ಗೀತೆ ಈಗಷ್ಟೇ ನೀವು ಕೇಳದ್ರಿ, ಬೂತ್ ಪಾಲಿಶ್ ಚಿತ್ರದಿಂದ ಆಶಾ ಭೋನ್ಸ್ಲೆ ಅವರ ಧ್ವನಿಯಲ್ಲಿ. ಡೇವಿಡ್ ಅಬ್ರಾಹಂ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾವಿವತ್ತು. ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ವಿಶೇಷವಾದಂತಹ ಹಾಡುಗಳನ್ನು ಕೇಳ್ತಾ ಕೇಳ್ತಾ, ಅವರು ಥಿಯೇಟರ್ ಗ್ರೂಪ್ಗಳ ಜೊತೆ ಕೂಡ ಸಾಕಷ್ಟು ಆಕ್ಟಿವ್ ಆಗಿದ್ರು ಕಣ್ರಿ. ತಮ್ಮ ಕೆರಿಯರ್ನಲ್ಲಿ ಅವರು ಅಂಕಲ್ ಡೇವಿಡ್ ಅನ್ನೋ ಹೆಸರಿನಿಂದಲೇ ತುಂಬಾ ಹೆಸರುವಾಸಿಯಾದರು. ಜಾನ್ ಚಾಚಾ ಅನ್ನುವಂತಹ ಒಂದು ವಿಶೇಷವಾದ ರೋಲ್ ನಿಮಗೆ ನೆನಪಿರಲೇಬೇಕು. 1954 ಹಿಟ್ ಆದಂತಹ ಚಿತ್ರದ ಈ ಒಂದು ಅದ್ಭುತವಾದಂತಹ ಪಾತ್ರ ಅದು. ಅದಕ್ಕೆ ಅವ್ರಿಗೆ ಫಿಲಮ್ ಫೇರ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಎಸ್, ಇನ್ನಷ್ಟು ಮಾತಾಡಬಹುದು, ಮಾತಾಡೋಣ. ಸಮಯ ಸಾಕ್ತಾ ಇದೆ, ನಮಗಂತೂ ಗೊತ್ತಾಗ್ತಾ ಇಲ್ಲ. ನೀವು ಕೂಡ ನಮ್ಮ ಜೊತೆಯಾಗಿ ಈ ಹೊತ್ತಲ್ಲಿ ಹೇಳುತ್ತೀರಾ ಈ ಒಂದು ಮಾತನ್ನ, ಹೇಗಿದೆ ಕಾರ್ಯಕ್ರಮ ಅನ್ನೋದನ್ನ ಹೇಳಬೇಕಂದ್ರೆ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನ ಕಳಿಸ್ಕೊಡಿ, ನಮಗೆ ನಿಮ್ಮ ಮಾತನ್ನ ಹೇಳಿ. ಜೊತೆಯಾಗಿ ಕೇಳುತ್ತಾ ಇರಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ನೀವು ಈ ಹೊತ್ತಲ್ಲಿ ಬನ್ನಿ. ಹಾಗಾದರೆ ಅಂಕಲ್ ಡೇವಿಡ್ ಅವರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ತಿಳ್ಕೊಳ್ಳೋಣ. ನಾವೀಗ ಅಂಕಲ್ ಡೇವಿಡ್ ಅಂತ ಹೇಳ್ತಿದ್ದ ಹಾಗೆ ಆ ಎಲ್ಲ ಪಾತ್ರಗಳು ಕಣ್ಮುಂದೆ ಬರೋದು ಎಷ್ಟು ನಿಜಾನೋ ಅದೇ ರೀತಿಯಲ್ಲಿ ಅವರು ಅದ್ಭುತವಾದ ಮಾತುಗಾರರಾಗಿದ್ರು. ಅಷ್ಟೇ ಅಲ್ಲದೆ ಸ್ಪೋರ್ಟ್ಸನ್ನು ತುಂಬ ಅಂದರೆ ತುಂಬ ಪ್ರಮೋಟ್ ಮಾಡ್ತಾ ಇದ್ರು. ಹಾಗಾಗಿನೇ ಅವರು ಭಾರತದ ಒಲಿಂಪಿಕ್ ಗೇಮ್ಸ್ನ ರೆಪ್ರೆಸೆಂಟೇಟಿವ್ ಆಗಿ ಕೂಡ ಆಯ್ಕೆಯಾಗಿದ್ರು. ಕಣ್ರಿ, ಅಂಕಲ್ ಡೇವಿಡ್ ಅವರಿಗೆ ಪದ್ಮಶ್ರೀ ಅವಾರ್ಡ್ 1969 ಭಾರತ ಸರ್ಕಾರದಿಂದ ಕೊಡಮಾಡಲ್ಪಡ್ತು. ಬೂಟ್ ಪಾಲಿಶ್ ಚಿತ್ರದ ಜಾನ್ ಚಾಚಾ ಎಷ್ಟು ಚಂದದ ಕ್ಯಾರೆಕ್ಟರ್. ಪರದೇಶಿ ಚಿತ್ರದಲ್ಲಿ ಅವರು ಮಾಡಿರುವಂತಹ ಪಾತ್ರ ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ? ಎಷ್ಟೆಲ್ಲ ಚಲನಚಿತ್ರಗಳಲ್ಲಿ ಅಂಕಲ್ ಡೇವಿಡ್ ಅವರು ನಮ್ಮ ಮನೆಯವರಾಗೆ ಕಾಣಿಸ್ಕೊಳ್ತಾರೆ, ಏನಂತೀರಾ?

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು

0: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
1: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.
3: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಕನ್ನಡ ಕಾಮನವಿಲು 101.3 ಮೆಗಾ ಹರ್ಟ್ಸ್ ನಲ್ಲಿ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೇವೆ ನಾವು ನೀವು. ಅಂಕಲ್ ಡೇವಿಡ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಾವು ಈ ಹೊತ್ತಲ್ಲಿ ಮಾತಾಡ್ತಾ ಬಂದ್ವಿ. ಅವರ ಬಗ್ಗೆ ಅವರು ಅಭಿನಯಿಸಿರೋ ಚಲನಚಿತ್ರ ಗೀತೆಗಳನ್ನ ಕೇಳಿದ್ವಿ. ಸಂದೇಶವನ್ನ ನೋಡೋಣ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಕಡಗಂಜಿಯ ಧರ್ಮಣ್ಣ ಧನ್ನಿ ಅವರು, ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ, ಉಮೇಶ್ ಸಿರಿಗೆರೆಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ವಿಜಯಪುರದ ಇಸ್ಮಾಯಿಲ್ ಅವರ ಸಂದೇಶನೂ ಬಂದು ನಮ್ಮನ್ನ ತಲುಪಿದೆ. ಎಲ್ಲರಿಗೂ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೊಂದು ಗೀತೆಯ ಜೊತೆಯಾಗಿ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ನಿಮ್ಮ ಕನ್ನಡ ಕಾಮನಬಿಲ್ಲು.

0: ಹತ್ತು ಗಂಟೆ ಎರಡು ನಿಮಿಷ ಆಗೋಗುತ್ತೆ. ಕನ್ನಡ ಕಾಮನಬಿಲ್ಲಿನಲ್ಲಿ ಕನಸಿನ ಲೋಕಕ್ಕೆ ಎಲ್ಲರೂ ಕಾಲಿಡೋ ಹೊತ್ತಿದ್ದು ಇಂದಿನ ಕನಸಿನ ಲೋಕ ಯಾರಿಗೋ ಒಬ್ರಿಗೆ ಮೀಸಲು. ಯಾರವರು ನಮ್ಮ ಕನಸುಗಳನ್ನ ನನಸು ಮಾಡೋದಕ್ಕೆ ತನ್ನ ಕನಸುಗಳನ್ನ ಬದಿಗಿಟ್ಟು ಮಕ್ಕಳ ಕನಸಿನಲ್ಲಿ ತನ್ನ ಕನಸನ್ನ ಕಾಣುವಂತಹ, ಮಕ್ಕಳ ಕನಸನ್ನ ನನಸಾಗಿಸೋದಕ್ಕೆ ತನ್ನ ನನಸನ್ನ ಶ್ರಮದಿಂದ ಪರಿಪೂರ್ಣ ಮಾಡಿಕೊಳ್ಳುವಂತಹ ತಂದೆಯರ ದಿನದಂದು ತಂದೆಯರ ವಿಶೇಷವಾದಂತಹ ಕನಸಿನ ಲೋಕ ಮುಡಿ ಬರುತ್ತೆ ನಿಮಗಾಗಿ. ನಿಮ್ಮ ತಂದೆ ಬಗ್ಗೆ ನೀವು ಹೇಳಬೇಕಾಗಿದ್ದ ಮಾತು, ಹೇಳಬೇಕು ಅಂದ್ಕೋತಿರೋ ಮಾತು ಏನಾದರೂ ಇದ್ರೆ ಹಂಚ್ಕೋಬಹುದು ನಮ್ಮೊಟ್ಟಿಗೆ. ಕೇಳ್ತಾ ಕೇಳ್ತಾ ಜೊತೆಯಾಗಿ ಇರಿ, ಎಫ್ಎಂ ರೈನ್ಬೋನ ಕೇಳ್ತಾನೆ ಇರಿ.
1: ಯಾರು ಹೇಳ್ತೀಯ ಪುರ್ರ?

ಎಫ್ಎಂ ರೇನ್ಬೋ ಇದು ಕನ್ನಡ ಕಾಮನಬಿಲಿನಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ನೀವು ಜೊತೆಯಾಗಿದ್ದೀವಿ. ತಂದೆಯರ ದಿನದಂದು ತಂದೆಯರ ಬಗ್ಗೆ ಮಾತಾಡ್ತಾ ಒಂದಷ್ಟು ಚಂದದ ಗೀತೆಗಳನ್ನ ಕೇಳ್ತಾ ಕನಸಿನ ಲೋಕಕ್ಕೆ ಕಾಲಿಡೋಣ. ಎಸ್ ಡ್ಯಾಡ್ ಅಂದ್ರೆ ಆತ ನನ್ನ ಮೊದಲ ನಾಯಕ, ನನ್ನ ಮೊದಲ ಮಾರ್ಗದರ್ಶನಕ ಅನ್ನುವಂತಹ ಮಾತನ್ನ ಪ್ರತಿಯೊಬ್ರು ಹೇಳ್ತಾರೆ. ಕೆಲವೊಂದ್ಸಾರಿ ಒಬ್ಬರು ಹೇಳಿರುವಂತಹ ಮಾತು ತುಂಬಾ ಚೆನ್ನಾಗಿದೆ ಕಣ್ರಿ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಮ್ಯಾನ್ಯುವಲ್ ಅಂತ ಸಿಗೋದಿಲ್ಲ, ಹೌದಲ್ವಾ? ಆದ್ರೆ ಈ ಒಂದು ಮ್ಯಾನ್ಯುವಲ್ ಆಗಿ ಕೈ ಹಿಡಿದು ನಡೆಸುವಂತಹ ಮ್ಯಾನೇ ನನ್ನ ತಂದೆ. ಎಸ್, ಇದು ತಂದೆಯ ಬಗ್ಗೆ ಇರುವಂತಹ ಒಂದಷ್ಟು ಸಾಲುಗಳು. ನಿಮ್ ಸಾಲುಗಳೇನು ಕೇಳೋಕೆ ನಂಗಂತೂ ತುಂಬಾ ಜಾಸ್ತಿ ಕುತೂಹಲ ಇದೆ. 9484809013 ಈ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಸಂದೇಶವನ್ನ ಕಳಿಸ್ಕೊಟ್ಟು ನಮ್ಮ ಜೊತೆಯಾಗಿ ನಿಮ್ಮ ಮಾತನ್ನ ಹಂಚ್ಕೋಬಹುದು. ಹಂಚ್ಕೋತೀರಾ ಅಲ್ವಾ?

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ತಂದೆಯರ ದಿನದ ವಿಶೇಷವಾದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ವಿ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ರೆ, ಕಡಗಂಜಿಯ ಧರ್ಮಣ್ಣ ಧನ್ನಿ ಅವರು ತಂದೆಯವರ ಬಗ್ಗೆ ಒಂದಷ್ಟು ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಇವರ ತಂದೆಯವರು ಆಕಾಶವಾಣಿ ಜನಪದ ಕಲಾವಿದರಾಗಿದ್ರಂತೆ. ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ರಂತೆ, ಮಗ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ. ಹಾಗಾಗಿನೇ ನಾನು ನನ್ನ ತಂದೆಯವರ ಆದರ್ಶದಿಂದ ಮಾಡಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅಲ್ಲದೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯಲ್ಲಿ ಜನಜಾಗೃತಿ ಮೂಡಿಸೋದಕ್ಕೆ ಲಾವಣಿ ಪದಗಳನ್ನು ಹಾಡ್ತಾ ಇದ್ರು ಅನ್ನುವಂತಹ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ವಂಡರ್ಫುಲ್ ಸರ್. ಉಮೇಶ್ ಅವರ ಸಂದೇಶ ಬಂದದ್ದು ಸಿರಿಗೆರೆಯಿಂದ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ, ನಾನು ಓದುವಾಗ ನಮ್ಮ ತಂದೆಯ ತಿಂಗಳಿಗೆ ಸಂಬಳ 85 ರೂಪಾಯಿ ಮಾತ್ರ ಬರ್ತಾ ಇದ್ದಿದ್ದು, ಅದರಲ್ಲಿ ಸಂಸಾರವನ್ನು ನಿಭಾಯಿಸಿದ್ರು. ನಾನು ನನ್ನ ಮೆಟ್ರಿಕ್ಯುಲೇಷನ್ ಅನ್ನು 1967 ಮುಗಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ತನ್ನ ಸುಖಗಳನ್ನ ತ್ಯಾಗ ಮಾಡಿ ನನ್ನನ್ನು DME ಓದಿಸಿ ಕೆಲಸಕ್ಕೂ ಸೇರಿಸಿದ್ರು. ನಾನೊಬ್ಬ ಅಧಿಕಾರಿಯಾಗಿ ನಿವೃತ್ತ ಆಗಿದ್ದೀನಿ, ಆದರೆ ಅವರ ಯಶಸ್ಸನ್ನು ನನ್ನದನ್ನು ನೋಡೋದಕ್ಕೆ ಅವರೇ ಇಲ್ಲ ಅನ್ನೋಂತಹ ಅಂಬಲ ನೋವು ನನ್ನಲ್ಲಿದೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಲೂ ನಿಮ್ಮ ತಂದೆಯವರಿಗೆ ನಿಮ್ಮ ಬಗ್ಗೆ ಹೆಮ್ಮೆ ಪ್ರೀತಿ ಎಂದೆಂದೂ ಇದ್ದೇ ಇರುತ್ತೆ. ಇನ್ನಷ್ಟು ಸಂದೇಶ ಇದೆ. ನೀವು ಕೂಡ ಇವರ ಹಾಗೆ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಬಾಂಧವ್ಯದ ನೆನಪನ್ನು ಹಂಚ್ಕೋತೀರಾ? ಹಂಚ್ಕೋಬೇಕು ಅನ್ಸಿದ್ರೆ 9480901013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ ನಿಮ್ಮ ಮಾತನ್ನು ನಮ್ಮ ಜೊತೆಯಾಗಿ ಹಂಚಿಕೊಳ್ಳಿ.

ತಂದೆ ಮಕ್ಕಳ ಚಂದದ ಗೀತೆಗಳು ನಿಮಗೋಸ್ಕರನೇ ಮೂಡಿ ಬರ್ತಾ ಇರೋದು ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆಡ್ಸ್ನಲ್ಲಿ. ನಿಮ್ಮ ತಂದೆಯ ಬಗ್ಗೆ ನಿಮಗಿರುವಂತಹ ಮಾತುಗಳನ್ನು ಹಂಚಿಕೊಳ್ಳಿ ಅಂತ ಕೇಳಿದ್ದಕ್ಕೆ ಶಾಂತಾಚಾರ ಅವರು ಬಡಗೇರದಿಂದ ಕಳಿಸ್ಕೊಟ್ಟಿರೋ ಮಾತಿದು, ನನ್ನ ತಂದೆಯ ಕುರಿತು ಎಷ್ಟು ಹೇಳಿದ್ರೂ ಸಾಲದು, ಅವರು ನಮ್ಮ ಕುಟುಂಬದ ಬೆನ್ನೆಲುಬಾಗಿದ್ರು, ನಮ್ಮ ಭವಿಷ್ಯದ ಶಿಲ್ಪಿಯಾಗಿದ್ರು, ತನ್ನ ಕಷ್ಟಗಳನ್ನು ಮರೆತು ನಮ್ಮ ಸುಖಕ್ಕಾಗಿ

ಆರೋಗ್ಯ ತ್ಯಾಗ ಮೂರ್ತಿಯಾಗಿದ್ರು. ಜೀವನದಲ್ಲಿ ಧೈರ್ಯ, ಶಿಸ್ತು, ಜವಾಬ್ದಾರಿ, ಆತ್ಮವಿಶ್ವಾಸವನ್ನ ಕಲಿಸುವಂತಹ ಮೊದಲ ಗುರು ಅವರು. ಪ್ರೀತಿ ಮಾತುಗಳಲ್ಲಿ ಕಡಿಮೆ ಅನಿಸಬಹುದು, ಆದರೆ ಪ್ರತಿಯೊಂದು ತ್ಯಾಗದಲ್ಲೂ ಅವರ ಅಪಾರವಾದ ಮಮತೆ ಅಡಗಿರುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಚಂದದ ಮಾತುಗಳಿದು ಸರ್. ಮಲ್ಲೇಶ್ವರಂನಿಂದ ಹರೀಶ್ ಅವರ ಮಾತು ಕೂಡ ಇದೇ ಆಗಿದೆ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದನ್ನ ಕಲಿಸಿದವರು ನನ್ನ ತಂದೆ. ಜೀವನದಲ್ಲಿ ವಿದ್ಯಾಭ್ಯಾಸ ಕಲಿಸಿದ್ರು, ಜವಾಬ್ದಾರಿಯಿಂದ ಬಾಳೋದನ್ನ ಕಲಿಸಿದ್ರು, ಯಾರ ಹಂಗೂ ಇಲ್ಲದೆ ಒಬ್ಬರಿಗೆ ಹೆದರಿ ತಲೆ ಬಾಗದಂತೆ ಬಾಳೋದನ್ನ ಹೇಳಿದ್ರು ಅನ್ನೋ ಮಾತನ್ನ ಇವರು ಹೇಳ್ತಿದ್ದಾರೆ. ಇನ್ನಷ್ಟು ಮಾತಿದೆ, ನಿಮ್ಮ ಮಾತೇನು ಹಂಚ್ಕೊಳ್ಳಿ ನಮ್ಮೊಟ್ಟಿಗೆ. 9480910013 ನಿಮ್ಮ ತಂದೆ ಬಗ್ಗೆ ನಿಮ್ಮ ಮಾತು ಕೇಳೋದಕ್ಕೆ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಹಾಡುಗಳು ಮೂಡಿ ಬರ್ತಾ ಇದೆ. ಅಪ್ಪಂದಿರ ದಿನದ ವಿಶೇಷವಾದ ಕಾರ್ಯಕ್ರಮ ಇದು.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಹತ್ತು ಗಂಟೆ 41 ನಿಮಿಷ 25 ಸೆಕೆಂಡು. ನಿಮ್ಮ ತಂದೆ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ನಾನು ಕೇಳಿದ್ದೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಂದ ಸಂದೇಶ ಕಳಿಸಿದ್ರೆ ನಂದ ಕಿಶೋರ್ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ, ನಾನು ಟಿ ಸಿ ಎಚ್ ಮಾಡೋ ಸಮಯದಲ್ಲಿ ತಂದೆಯ ಆಶೀರ್ವಾದದಿಂದ ಬಡತನ ಇದ್ದರೂ ಕೂಡ ಓದೋಕ್ಕೆ ಸಾಧ್ಯ ಆಯಿತು. ಇಂದು ಶಿಕ್ಷಕನಾಗಿದ್ದೇನೆ, ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದೇನೆ, ನನ್ನ ತಂದೆಯ ಆದರ್ಶ ಗುಣಗಳನ್ನು ಸದಾ ನೆನೆಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ತುಂಬ ಸಂತೋಷ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಯಶಸ್ವಿ ಅವರ ಸಂದೇಶ ಬಂದು ತಲುಪಿದ್ರೆ, ಸ್ಮಿತಾ ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ, ನನ್ನ ತಂದೆ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ರೀ, ಭಗವಂತನ ರೂಪ ನನ್ನ ತಂದೆ, ಒಳ್ಳೆ ಸ್ನೇಹಿತ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವಂತಹ ಜೀವ ನನ್ನಪ್ಪ, ಎಲ್ಲ ತಂದೆಯರು ಕೂಡ ಸದಾಕಾಲ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಶಯ ಅನ್ನೋ ಮಾತನ್ನು ಇವರು ಹೇಳಿದ್ದಾರೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಅವರು ಹಂಪನೂರಿನಿಂದ ಸಂದೇಶ ಕಳಿಸಿದ್ರೆ, ನಮ್ಮ ತಂದೆ ಶಕ್ತಿ ಮತ್ತು ಮಾರ್ಗದರ್ಶಕರು, ಅವರಿಗೆ ನನ್ನ ಎಂದೆಂದೂ ಕೂಡ ನಮಸ್ಕಾರ ಇರುತ್ತೆ ಅನ್ನೋ ಮಾತು ಇವರದ್ದಾಗಿದೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಿದ್ದಾರೆ, ಚಿಕ್ಕೋನಾಗಿದ್ದಾಗಲೇ ತಂದೆ ದೂರವಾಗಿದ್ರು, ಆದರೆ ಅಣ್ಣನೇ ತಂದೆಯಾಗಿ ಬೆಳೆಸಿದ್ರು. ಅಣ್ಣ ಕಾಲವಾಗಿದ್ದಾರೆ, ಆದರೆ ಎಂದೂ ಮರೆಯಾಗೋಲ್ಲ, ಅವರಿಗೆ ನನ್ನ ಎಂದೆಂದಿನ ನಮನ ಅನ್ನೋ ಮಾತು ಇವರದ್ದು. ಸುಶೀಲಾ ಮತ್ತು ಮಹಾದೇವಿ ಅವರು ಸಂದೇಶವನ್ನು ಕಳುಹಿಸಿಕೊಟ್ಟು ಹೇಳ್ತಾ ಇದ್ದಾರೆ, ನಾವು ಎಂದೆಂದೂ ಕೂಡ ದುಃಖವನ್ನು ನೋಡದ ಹಾಗೆ ನನ್ನ ತಾಯಿ ತಂದೆಯರು ನಮ್ಮನ್ನು ಕಾಪಾಡಿ ಸಲಹಿದ್ರು. ನನ್ನ ತಂದೆ ನನಗೆ ತಾವೇ ಲಂಗ ಬ್ಲೌಸನ್ನು ಹೊಲ್ಕೊಡ್ತಾ ಇದ್ರು, ಅದನ್ನು ನಾನು ಹಾಕ್ಕೊಳ್ತಾ ಇದ್ದಂತಹ ನೆನಪು ನನಗೆ ಎಂದೆಂದಿಗೂ ಕೂಡ ಇದೆ ಎಂದು. ನನ್ನ ತಾಯಿ ತಂದೆಯನ್ನು ನಾನು ಮರೆಯೋದಿಲ್ಲ, ತಂದೆ ಎಂದು ಒಂದೇ ಒಂದು ಅಕ್ಷರ ಕೂಗಿ ನಮಗೆ ಬೈದವರಲ್ಲ, ಅವರ ಪ್ರೀತಿ ಎಂದೆಂದೂ ನಮ್ಮ ಜೊತೆ ಶಾಶ್ವತವಾಗಿರುತ್ತೆ ಅನ್ನೋ ಮಾತು ಇವರು ಹೇಳ್ತಿದ್ದಾರೆ. ಬಡತನವಿದ್ರೂ ಕೂಡ ಸಿರಿತನದಲ್ಲಿ ಬದುಕ್ತಿದ್ದೀವಿ ಅನ್ನೋ ಭಾವನೆಯನ್ನು ಕೊಡಲು ಸಾಧ್ಯವಾಗೋದೇ ತಂದೆ ಕೈ ಹಿಡಿದು ನಡೆಸೋದ್ರಿಂದ. ನಮ್ಮ ನೋವುಗಳಿಗೆ ಎಲ್ಲವನ್ನ ಮರೆಸುವಂತಹ ಶಕ್ತಿ ಇರೋದು ತಂದೆ ನೀಡುವ ನಗುವಿನಿಂದ. ತಂದೆ ಹೆಗಲು ಕಣ್ರಿ, ಇಡೀ ಆಕಾಶನೇ ತೋರಿಸಬಲ್ದು.

ಸಾಹುಕಾರ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಂಜುಶ್ರೀ ಧಾರವಾಡದಿಂದ ಹೇಳ್ತಿರೋ ಮಾತು, ನಮ್ಮ ತಂದೆ ಈಗ ಜೊತೆಯಲ್ಲಿಲ್ಲ, ಸ್ಕೂಲಿಗೆ ಹೋಗುವಾಗ ನಮ್ಮ ತಂದೆ ಪ್ಲಾಸ್ಟಿಕ್ನಿಂದ ರೇನ್ ಕೋಟ್ನ ರೆಡಿ ಮಾಡಿಕೊಡ್ತಾ ಇದ್ರು ಅನ್ನೋ ಮಾತನ್ನು ನೆನಪಿಸ್ಕೊಂಡಿದ್ದಾರೆ. ಸೂಪರ್ ರೀ. ಹೋಬಳಿ ಲಕ್ಷ್ಮೀ ಚಂದ್ರ ಶೇಖರ್ ಅವರ ಸಂದೇಶ ಬಂದಿದೆ. ಅದಾದ ನಂತರ ಪುಷ್ಪಾ ಶಾನುಭೋಗರ ಗದಗದಿಂದ ಹೇಳ್ತಾ ಇದ್ದಾರೆ, ತಂದೆ ಜೊತೆ ಅಟ್ಯಾಚ್ ಏನು ಇರಲಿಲ್ಲ, ಆದರೆ ಅವರು ಇಲ್ಲವಾದ ನಂತರ ಅವರ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು. ಏನೇ ಕೇಳಿದ್ರು ಸ್ವಲ್ಪ ಬೈತಿದ್ರು, ಆಮೇಲೆ ಕೊಡಿಸ್ತಾ ಇದ್ರು. ಅಪ್ಪನೇ ಹಾಗಲ್ವಾ, ಐ ಲವ್ ಯು ಪಾ ಅನ್ನೋದನ್ನು ಹೇಳ್ತಾ, ನನ್ನ ಹಬ್ಬಿ ನನಗೆ ಎರಡನೇ ತಂದೆ ಥರ ಅನ್ನೋ ಮಾತನ್ನು ಹೇಳಿದ್ದಾರೆ. ನೈಸ್ ಮ್ಯಾಮ್. ಏನೇ ಹೇಳಿ, ತಂದೆ ಅನ್ನೋ ಪದವಿ ಸೃಷ್ಟಿಯಾಗೋದು ಮಗು ಹುಟ್ಟಿದ ಹಾಗೆ, ಆದರೆ ಆ ಒಂದು ಪದವಿ, ಜೀವನದಲ್ಲಿ ಸಿಗೋ ಪದವಿಯನ್ನು ಅಪ್ಪ ನಿಭಾಯಿಸೋ ರೀತಿ ಇದೆಯಲ್ಲ, ಅದು ಅದ್ಭುತ ಕಣ್ರಿ.

ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕಂಪನಾಂಕ 102.19 ಹೆರ್ಟ್ಜ್. ಸಮಯ 10:56 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿಸಿಕೊಂಡಿರುವ ಚಿತ್ರದ ಗೀತೆಗಳನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಂ ಪಿ ಕೆ ಸುಮಿತ್ರಾ. ಎಂ ಎನ್

ತಂದೆಯರ ದಿನದ ವಿಶೇಷತೆಯನ್ನು ಅಪ್ಪ ವಿಶ್ವ ಹ್ಯಾಪಿ ಅಪ್ಪಂದಿರ ದಿನ ಅಂತ ಹೇಳೋದಷ್ಟೇ ಅಲ್ಲ, ಅದರ ಜೊತೆಯಾಗಿ ತಂದೆಯ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲೋದು ಮಕ್ಕಳ ಧರ್ಮವಾಗುತ್ತೆ. ಇದ್ರ ಬಗ್ಗೆ ಯೋಚಿಸೋಣ, ಅವರ ಕೊಡುಗೆಗಳನ್ನ ನೆನೆಯೋಣ, ತ್ಯಾಗಗಳನ್ನ ಸದಾ ಸದಾ ಸದಾ ನೆನೀತಾ ಮುಂದಿನ ಪೀಳಿಗೆಗೂ ವರ್ಗಾಯಿಸೋಣ. ಏನಂತೀರಾ? ಈ ಮಾತುಗಳನ್ನ ಹೇಳ್ತಾ ಅಪ್ಪಂದಿರ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಪ್ರೀತಿಯ ಧನ್ಯವಾದ. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ

0: ಸುಧೃ ಬಾಂಧವರೇ, ಇದುವರೆಗೆ ಅಮರ ಮಧುರ ಹಳೆಯ ಕನ್ನಡದ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ ದೆಹಲಿ ಕೇಂದ್ರದಿಂದ.
1: Prime Minister Narendra Modi has emphasized the importance of maritime strength in the modern world, stressing that strong maritime capabilities are a deciding factor for countries' economic and strategic influence. He stated that India fully understands this reality and is preparing itself accordingly.
2: 2014 तक भारत करीब 700 करोड़ रुपए के रक्षा उत्पादों का निर्यात करता था. आज यह आंकड़ा बढ़कर करीब 40,000 करोड़ रुपए पहुंच रहा है. भारत में बने रक्षा उपकरण अब दुनिया के 80 से अधिक देशों तक पहुंच रहे हैं. 12 साल में जो प्रगति हुई है वो ये बताती है कि जब नीति स्पष्ट हो तो देश में कितना बड़ा परिवर्तन हो सकता है.
1: The Prime Minister commissioned 3 indigenously designed and built naval ships, an advanced stealth frigate, INS Dinagiri, a large survey vessel INS Sanshodhak, and an anti-submarine warfare shallow watercraft INS Agre at the Shyama Prasad Mukherjee port in Kolkata today. Mr. Modi noted that more than 200 MSMEs contributed to their construction, generating substantial employment and economic activity across the country. Highlighting recent achievements, the Prime Minister said more than 40 indigenously built warships and submarines have been inducted into the Indian Navy over the past few years. The National Eligibility Cum Entrance Test, NEET UG 2026 re-examination for admission to undergraduate medical courses was conducted today amid tight security arrangements. The National Testing Agency, NTA, said more than 20 lakh candidates appeared for the re-examination at 5,440 centres in the country and 14 centres abroad. The examination was conducted in 13 languages, including Hindi and English. The NTA said that extensive arrangements were made for all candidates, including more than 10,000 persons with disabilities. In Tamil Nadu, 7 people have been killed and more than 70 workers affected after an ammonia gas leak at a seafood export company in Periyapalayam today. According to preliminary reports, the death toll may rise as rescue and medical operations continue. The NDRF, along with specialized chemical, biological and nuclear response teams, launched an immediate rescue operation and worked to contain the leak under strict safety protocols. Chief Minister C. Joseph Vijay ordered a high-level inquiry into the incident and directed a 3-member committee to submit report within 24 hours. The Chief Minister also announced an ex gratia of 2 lakh rupees for the families of each deceased. Vice President C.P. Radhakrishnan and Prime Minister Narendra Modi have expressed grief at the loss of lives in the ammonia gas leak incident at a seafood export unit in Tiruvallur, Tamil Nadu. In social media posts, Mr. Radhakrishnan and Mr. Modi extended their condolences to the bereaved families and prayed for the speedy recovery of those undergoing treatment. The International Day of Yoga is being observed throughout the globe today. Prime Minister Narendra Modi expressed gratitude to people around the world for making the International Day of Yoga 2026 a global celebration. In a social media post, the Prime Minister said it is encouraging to see yoga bringing together people from all walks of life across nations in the shared pursuit of wellness and good health. He expressed hope that the day would inspire more people to make yoga a part of their daily lives in the times to come. Indian women hockey team has lifted the FIH Women's Nations Cup for the second time, defeating host New Zealand 2-0 in the final in Auckland today. With this, the Indian team also secured entry to the FIH Women's Pro League. The team produced a stellar defensive display to protect the lead provided by Navneet Kaur and Sunilita Topo. Today's win also marks their return to the Pro League next season. Lalda Simai was awarded the player of the match, while Deepika finished as a joint top scorer with 6 goals to her name. Prime Minister Narendra Modi has congratulated the Indian team on their win and praised for their exceptional performance throughout the tournament. And that is the end of this news bulletin.
0: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:10. ನಮ್ಮ ನಿಲಯದಿಂದ ನಾಳೆ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗ್ಗೆ 6:00 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಚಿಂತನ ರಾಜ್ಯವ್ಯಾಪಿಯಲ್ಲಿ ಮೂಡಿಬರಲಿದೆ. 6:30 ದಿವಾಕರ್ ಹೆಗಡೆ ಅವರಿಂದ. ಇನ್ನು 9:05 ಭಾವಗೀತೆಗಳನ್ನು, 9:30 ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ನಾಳೆ ಮಧ್ಯಾಹ್ನ 12:05 ರಾಜ್ಯವ್ಯಾಪಿಯಲ್ಲಿ ವನಿತೆ ವಿಹಾರ ಆಹಾರ ತಜ್ಞೆ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ನಂತರ ಆರೋಗ್ಯ ಕಾರ್ಯಕ್ರಮ. 12:35 ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ DMS ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತಸ್ವಾಮಿ ಅವರೊಂದಿಗೆ ಸಂದರ್ಶನ. ಅನಂತರ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವ್ಯಾಖ್ಯಾನ ಮತ್ತು ವಾಚನ. ಇನ್ನು 5:30 ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಎತ್ತ ಕುರಿತು ಒಂದು ಅವಲೋಕನ. ಹಾಗೆಯೇ ನಾಳೆ ಸಂಜೆ 6:51 ರೈತರಿಗೆ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಸಿರಬರ ತಾಲೂಕಿನ ಹೀರಾ ಗ್ರಾಮದ ಕೃಷಿ ಸಖಿ ಆಫ್ರೀನ್ ಅವರೊಂದಿಗೆ ಮಾತುಕತೆ. 8:00 ಮನೆಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 9:30 ದೊಡ್ಡಾಟ ಕೃಷ್ಣಾರ್ಜುನರ ಕಾಳಗ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುಗಾರಿಕೆ ಗಿರಿಜಾದೇವಿ ಅವರಿಂದ. ಶ್ರೋತೃ ಬಾಂಧವರು, ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಸಮಯ 11:12. ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಗಿಸುವಂಥ ಸಮಯ. ಇನ್ನು ನಮ್ಮ ಭೇಟಿ ನಾಳೆ ಬೆಳಗ್ಗೆ 5:53 ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಬಾನುಲಿ ಸ್ನೇಹಿತ ಅಮರೇಶ್ ಆಶಯ ಹಾಳನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜಯ ಹಿಂದ್.